ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 31 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಪೂರ್ಣಿಮಾ ತಿಥಿ, ಅನುರಾಧ ನಕ್ಷತ್ರ, ಸಿದ್ಧಯೋಗ, ಭವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು. ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೊಸದೊಂದು ದಿನ, ಹೊಸದೊಂದು ಬೆಳಕು, ಜೊತೆಗೆ ನಿಮ್ಮ ಮುಖದಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಆ ಮುದ್ದಾದ ನಗು. ಎದ್ದ ತಕ್ಷಣ ನಿಮಗಾಗಿ ಕಾಫಿ ಟೀ ರೆಡಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ದಿನವನ್ನ ಸೂಪರ್ ಪಾಸಿಟಿವ್ ಆಗಿ ಕಂಪ್ಲೀಟ್ ಎನರ್ಜಿಯಿಂದ ಶುರು ಮಾಡೋದಕ್ಕೆ ನಾನ್ ರೆಡಿ. ಎಸ್, ಹೌದು ಸ್ನೇಹಿತರೆ, ಸಾಹಿತ್ಯ, ಸಮಾಜ ಸುಧಾರಣೆ, ಪರಿಸರ, ರಾಜಕೀಯ ಮತ್ತು ರಂಗಭೂಮಿ, ಈ ಎಲ್ಲಾ ಲೆಜೆಂಡ್ಸ್ಗಳ ಬಗ್ಗೆ ಒಂದೇ ದಾರದಲ್ಲಿ ಪೋಣಿಸಿ ಒಂದು ಅದ್ಭುತ ಬೆಳಗಿನ ಕಾರ್ಯಕ್ರಮ ಮಾಡೋದಕ್ಕೆ ಇಷ್ಟಪಡ್ತೀನಿ. 5 ಲೋಕದ 5 ಮುತ್ತುಗಳು ನಲ್ಲಿ ನಾವು ಜಗತ್ತನ್ನೇ ಆವರಿಸಿದ, ಇತಿಹಾಸದ ದಿಕ್ಕನ್ನೇ ಬದಲಿಸಿದ 5 ಅದ್ಭುತ ಜಗತ್ತಿನ ಮಾಂತ್ರಿಕರ ಬಗ್ಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಣ್ಣಿಗೆ ಕಾಣದ ಅಪರಾಧವನ್ನು ತನ್ನ ಬುದ್ಧಿವಂತಿಕೆಯಿಂದ ಪತ್ತೆ ಹಚ್ಚುವ ಶರ್ಲಾಕ್ ಹೋಮ್ಸ್ ಎಂಬ ಅದ್ಭುತ ಪಾತ್ರವನ್ನು ನಮಗೆ ಪರಿಚಯಿಸಿದ ಸರ್ ಆರ್ಥರ್ ಕಾನನ್ ಡಾಯ್ಲ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಶರ್ಲಾಕ್ ಹೋಮ್ಸ್ ಪತ್ತೆದಾರಿ ಕತೆ ಕಾದಂಬರಿಗಳ ಕುರಿತು ಕೇಳಿದವರೇ ಇಲ್ಲ. ಇದರ ಕರ್ತೃ ಸರ್ ಆರ್ಥರ್ ಇಗ್ನಾಷಿಯಸ್ ಕೋನನ್ ಡಾಯ್ಲ್ ಅವರು 1859 ಮೇ 22 ಸ್ಕಾಟ್ಲ್ಯಾಂಡ್ನಲ್ಲಿ ಜನಿಸಿದರು. ಕಾಲ್ಪನಿಕ ಕತೆಗಳು ಮತ್ತು ಪ್ರೊಫೆಸರ್ ಚಾಲೆಂಜರ್ಸ್ ಸಾಹಸ ಕತೆಗಳಲ್ಲಿ ಮೂಡಿಬರುವ ರೋಚಕ ನಿರೂಪಣೆಗಳಿಗಾಗಿ ಕೋನನ್ ಡಾಯ್ಲ್ ಅವರು ವಿಶ್ವವಿಖ್ಯಾತರಾಗಿದ್ದಾರೆ. ಕೋನನ್ ಡಾಯ್ಲ್ ಅವರಿಗಿದ್ದ ಕಥಾ ವಿಶ್ಲೇಷಣಾ ಚತುರತೆ, ತರ್ಕ ತೀಕ್ಷ್ಣತೆ ಮತ್ತು ವೈಜ್ಞಾನಿಕ ತಳಹದಿಯ ಮಾನಸಿಕ ಅನ್ವೇಷಕ ಪ್ರವೃತ್ತಿಗಳು ಅವರ ಕೃತಿಗಳಲ್ಲಿ ಕೌತುಕ ಗುಣವನ್ನು ಅಪರಿಮಿತವಾಗಿ ತುಂಬಿದವು. ಅವರ ಎ ಸ್ಟಡಿ ಇನ್ ಸ್ಕ್ಯಾರ್ಲೆಟ್, ದ ಸೈನ್ ಆಫ್ ದ ಫೋರ್, ದ ವ್ಯಾಲಿ ಆಫ್ ಫಿಯರ್ ಮುಂತಾದ ಕಾದಂಬರಿಗಳು ಹಲವಾರು ಪತ್ರಿಕೆಗಳಲ್ಲಿ ಧಾರಾವಾಹಿಗಳಾಗಿ ಪ್ರಕಟಗೊಂಡು ಪ್ರಖ್ಯಾತವಾಗಿದ್ವು. ಸ್ನೇಹಿತರೆ, ಅವರ ಕಥೆಗಳು ದ ಅಡ್ವೆಂಚರ್ಸ್ ಆಫ್ ಶರ್ಲಾಕ್ ಹೋಮ್ಸ್, ದ ಮೆಮೊರೀಸ್ ಆಫ್ ಶರ್ಲಾಕ್ ಹೋಮ್ಸ್, ದ ರಿಟರ್ನ್ಸ್ ಆಫ್ ಶರ್ಲಾಕ್ ಹೋಮ್ಸ್, ಹಾಗೆ ದ ಕೇಸ್ ಬುಕ್ ಆಫ್ ಶರ್ಲಾಕ್ ಹೋಮ್ಸ್ ಮುಂತಾದ ಕಥಾ ಸಂಕಲನಗಳಲ್ಲಿ ಪ್ರಕಟಗೊಂಡಿವೆ. ಅವರ ಕಥೆಗಳು ರಂಗ ಮತ್ತು ಚಿತ್ರ ಪ್ರದರ್ಶನಗಳಿಗೆ ಕೂಡ ಅಳವಡಿಕೆಗೊಂಡಿವೆ. ಅವರ ಒಟ್ಟು ಪ್ರಕಟಿತ ಗ್ರಂಥಗಳ ಸಂಖ್ಯೆ 57 ಅಂತಾನೆ ಹೇಳಬಹುದು. ಕೋನನ್ ಡಾಯ್ಲ್ ಅವರು 1930 ಜುಲೈ 7 ನಿಧನರಾದರು. ಸ್ನೇಹಿತರೆ, ವಿಶ್ವದಾದ್ಯಂತ ಮೂಡಿ ಬಂದಂತಹ ಪತ್ತೆದಾರಿ ಕತೆಗಳಿಗೆ ಪ್ರೇರಕವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿದಿವೆ. ಸೊ ಸ್ನೇಹಿತರೆ, ಕಣ್ಣಿಗೆ ಕಾಣದ ಅಪರಾಧವನ್ನು ತನ್ನ ಬುದ್ಧಿವಂತಿಕೆಯಿಂದ ಪತ್ತೆ ಹಚ್ಚುವ ಶರ್ಲಾಕ್ ಹೋಮ್ಸ್ ಎಂಬ ಅದ್ಭುತ ಪಾತ್ರವನ್ನ ನಮಗೆ ಪರಿಚಯಿಸಿದ ಸರ್ ಆರ್ಥರ್ ಕಾನನ್ ಡಾಯ್ಲ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ಮುಂದಿನ ಭಾಗದಲ್ಲಿ ಸಮಾಜದಲ್ಲಿದ್ದ ಕತ್ತಲೆಯನ್ನು ಓಡಿಸಿ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ ಆಧುನಿಕ ಭಾರತದ ಮುಂಗೋಳಿ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಸ್ಪೆಷಲ್ ಶೋ ಏನಪ್ಪಾ ಅಂತಂದ್ರೆ ಬೆಳಗಿನ ಬಣ್ಣಗಳು, ಐದು ಲೋಕದ ಐದು ಮುತ್ತುಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿದ್ದ ಕತ್ತಲೆಯನ್ನು ಓಡಿಸಿ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ ಆಧುನಿಕ ಭಾರತದ ಮುಂಗೋಳಿ ರಾಜ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ರಾಜ ರಾಮ್ ಮೋಹನ್ ರಾಯ್ ಮಹಾನ್ ಸಮಾಜ ಸಾಧಕರು ಅಂತ ಎಲ್ಲರಿಗೂ ಗೊತ್ತಿದೆ. ರಾಜ ರಾಮ್ ಮೋಹನ್ ರಾಯ್ ಅವರು 1772 ರ ಮೇ 22 ರಂದು ಬಂಗಾಳದ ರಾಧಾನಾಗೋರ್ ಎಂಬಲ್ಲಿ ಜನಿಸಿದರು. ಧಾರ್ಮಿಕ ತಿಳುವಳಿಕೆಗಳನ್ನು ದುರುಪಯೋಗ ಪಡಿಸಿಕೊಂಡು ಕ್ಷುದ್ರರಂತೆ ಬದುಕುತ್ತಿದ್ದ ನಮ್ಮ ದೇಶದ ಧರ್ಮೀಯರನ್ನು ಎಚ್ಚರಿಸಿದ ಪ್ರಜ್ಞಾವಂತರು ಮತ್ತು ಕ್ರಾಂತಿಕಾರಕ ಮನೋಭಾವದವರು ಆದ ರಾಜ ರಾಮ್ ಮೋಹನ್ ರಾಯ್ ಅವರು ಸ್ಮರಣೀಯ ವ್ಯಕ್ತಿಗಳಾಗಿದ್ದಾರೆ. ಸ್ನೇಹಿತರೆ, ವೇದಾಂತ ಉಪನಿಷತ್ತುಗಳನ್ನು ಆಳವಾಗಿ ಅಭ್ಯಾಸಿಸಿ ಹಿಂದೂ

ಧಾರ್ಮಿಕ ಚಿಂತನೆಗಳನ್ನು ತಮ್ಮ ಆಳವಾದ ಪಕ್ವತೆಯಲ್ಲಿ ಭೇದಿಸಿ ನೋಡಿದ ರಾಜಾ ರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿಗಳಲ್ಲಿ ಮಹಿಳೆಯರನ್ನು ಸುಡುತ್ತಿದ್ದ ಹೀನ ಪದ್ಧತಿ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿಗಳ ವಿರುದ್ಧವಾಗಿ ಪ್ರಪ್ರಥಮವಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿ ಅಂತಲೇ ಹೇಳಬಹುದು. ರಾಜಾರಾಮ್ ಮೋಹನ್ ರಾಯ್ ಅವರು ದೇವರುಗಳ ಬಗೆಗಿನ ಅಪಕ್ವ ಕಲ್ಪನೆಗಳ ಚಿಂತನೆಗಳ ಬಗೆಗೆ ಚಿಂತನೆ ನಡೆಸಿದ್ದೇ ಅಲ್ಲದೆ ಕ್ರಾಂತಿಕಾರಕವಾದ ಧಾರ್ಮಿಕ ಬದುಕಿನ ಉತ್ಥಾನಕ್ಕಾಗಿ ತಮ್ಮ ಆಪ್ತ ಗೆಳೆಯರ ಜೊತೆಗೆ ಬ್ರಹ್ಮ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅವರ ಆಧುನಿಕ ಚಿಂತನೆಗಳು ಭಾರತದಲ್ಲಿ ರಾಜಕೀಯ, ಶಿಕ್ಷಣ, ಸಾರ್ವಜನಿಕ ಆಡಳಿತ ಮತ್ತು ಧಾರ್ಮಿಕ ಚಿಂತನೆಗಳ ಮೇಲೆ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಲು ಪ್ರಮುಖ ಶಕ್ತಿಯಾಗಿ ರೂಪುಗೊಂಡಿದ್ದು ಇತಿಹಾಸವಾಗಿದೆ. ಉತ್ತಮ ಶಿಕ್ಷಣ ವ್ಯವಸ್ಥೆ ನೀಡುವುದಕ್ಕಾಗಿ, ಉತ್ತಮ ಕಾಲೇಜಿನ ನಿರ್ಮಾಣಕ್ಕಾಗಿ ತಮ್ಮ ಸ್ವಂತ ಹಣವನ್ನು ವ್ಯಯಿಸಿದ ರಾಜಾರಾಮ್ ಮೋಹನ್ ರಾಯರು ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡುವ ವಿಚಾರದಲ್ಲಿ ಕೂಡ ಕಾರ್ಯನಿರ್ವಹಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಮುಖವಾಗಿ ಸಮಾಜ ಸಾಧಕರು ಮತ್ತು ಬ್ರಹ್ಮ ಸಮಾಜದ ಸ್ಥಾಪಕರು. ಅವರು ಸ್ವತಃ ಯಾವುದೇ ಚಲನಚಿತ್ರದ ಹಾಡುಗಳನ್ನಾಗಲಿ ಅಥವಾ ಜನಪ್ರಿಯ ಸಂಗೀತವನ್ನಾಗಲಿ ಬರೆಯಲಿಲ್ಲ. ಆದರೆ ಬಂಗಾಳಿ ಭಾಷೆಯಲ್ಲಿ ಆಧ್ಯಾತ್ಮಿಕ ಮತ್ತು ಭಕ್ತಿ ಗೀತೆಗಳನ್ನು ರಚಿಸಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಅವರ ಜೀವನ ಆಧಾರಿತ ಕಥೆಗಳು ಅಥವಾ ಅವರ ಹೆಸರಿನ ಪಾತ್ರಗಳಿರುವ ಸಿನಿಮಾಗಳಲ್ಲಿ ಕೆಲವು ಹಾಡುಗಳು ಮೂಡಿಬಂದಿವೆ. ಹಾಗೆ ಸ್ನೇಹಿತರೆ, ರಾಜಾರಾಮ್ ಮೋಹನ್ ರಾಯ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಭಾರತೀಯ ಚಿತ್ರರಂಗದಲ್ಲಿ ಸಿನಿಮಾಗಳು ಮೂಡಿಬಂದಿದ್ವು. ಅವುಗಳಲ್ಲಿನ ಹಾಡುಗಳು ಸಾಕಷ್ಟು ಪ್ರಸಿದ್ಧಿಯಾಗಿವೆ ಅಂತಾನೆ ಹೇಳಬಹುದು. ರಾಜಾರಾಮ್ ಮೋಹನ್ ಬಂಗಾಳಿ ಚಿತ್ರ, ಇದು 1965 ತೆರೆ ಕಂಡಿತ್ತು. ಈ ಚಲನಚಿತ್ರಕ್ಕೆ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ಅನಿಲ್ ಬಿಸ್ವಾಸ್ ಅವರು ಸಂಗೀತ ನೀಡಿದ್ದರು. ಇದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದ ಅಸಲಿ ಬ್ರಹ್ಮ ಸಂಗೀತದ ಶೈಲಿಯ ಹಾಡುಗಳನ್ನು ಬಳಸಿಕೊಳ್ಳಲಾಗಿತ್ತು. ಶ್ಯಾಮ್ ಬೆನಗಲ್ ನಿರ್ದೇಶನದ ಈ ಪ್ರಸಿದ್ಧ ಹಿಂದಿ ಧಾರಾವಾಹಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಸಮಾಜ ಸುಧಾರಣೆಯ ಘಟ್ಟವನ್ನು ತೋರಿಸುವಾಗ ಹಿನ್ನೆಲೆಯಲ್ಲಿ ಸುಂದರವಾದ ಹಿಂದಿ ಮತ್ತು ಬಂಗಾಳಿ ಭಕ್ತಿ ಗೀತೆ ಹಾಗೂ ಶ್ಲೋಕಗಳನ್ನು ಬಳಸಲಾಗಿದೆ. ಹಾಗೆಯೇ ಸ್ನೇಹಿತರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಈಶ್ವರನ ಆರಾಧನೆಗಾಗಿ ಬಂಗಾಳಿಯಲ್ಲಿ ಕೆಲವು ಭಕ್ತಿ ಗೀತೆಗಳನ್ನು ಕೂಡ ರಚಿಸಿದ್ದರು. ಅವು ಹಿಂದಿ ಮತ್ತು ಇತರ ಭಾಷಾ ಅನುವಾದಗಳು ಇವತ್ತಿಗೂ ಕೂಡ ಪ್ರಾರ್ಥನಾ ಮಂದಿರದಲ್ಲಿ ಕೇಳಿಬರುತ್ತವೆ. ಹಾಗಾದರೆ ಸ್ನೇಹಿತರೆ, ರಾಜಾರಾಮ್ ಮೋಹನ್ ಬಂಗಾಳಿ ಚಿತ್ರದ ಗೀತೆಯನ್ನು ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬೆಳಗಿನ ಬಣ್ಣಗಳು, ಐದು ಲೋಕದ ಐದು ಮುತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಬನ್ನಿ, ಈಗ ಮರಗಳನ್ನು ಕಡಿಯಬೇಡಿ, ನನ್ನನ್ನು ಕಡಿಯಿರಿ ಅಂತ ಪರಿಸರಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಚಿಪ್ಕೋ ಚಳುವಳಿಯ ನಾಯಕ ಸುಂದರ್ಲಾಲ್ ಬಹುಗುಣ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ಸುಂದರಲಾಲ್ ಬಹುಗುಣ ಮಹತ್ವದ ಪರಿಸರ ಹೋರಾಟಗಾರರಾಗಿ ಜನರಲ್ಲಿ ಪರಿಸರದ ಉಳಿಕೆಯ ಮಹತ್ವವನ್ನು ಆಳವಾಗಿ ಬಿತ್ತಿದ ಪ್ರಮುಖರು. ಗರ್ವಾಲಿ ಪರಿಸರವಾದಿಯಾಗಿ ಹಾಗೂ ಚಿಪ್ಕೋ ಚಳುವಳಿಯ ನಾಯಕರಾಗಿ ಅವರು ಮಾಡಿದ ಕಾಯಕ ವಿಶ್ವದೆಲ್ಲೆಡೆಯ ಜನರನ್ನು ಪ್ರೇರಿಸುತ್ತಾ ಬಂದಿದೆ. ಮೇ 21ರ ಈ ಮಹಾನ್ ಭಾವರ ಸ್ಮರಣೀಯ ದಿನ ಅಂತಲೇ ಹೇಳಬಹುದು. ಸುಂದರಲಾಲ್ ಬಹುಗುಣ ಉತ್ತರಾಖಂಡದ ತೆಹರಿ ಬಳಿಯ ಮರೋಡಾ ಎಂಬ ಹಳ್ಳಿಯಲ್ಲಿ 1927ರ ಜನವರಿ 9ರಂದು ಜನಿಸಿದರು. ಅವರ ಪೂರ್ವಜನರು ಬಂಡೋಪಾಧ್ಯಾಯ ಎಂಬ ವಂಶಾವಳಿಗೆ ಸೇರಿದವರಾಗಿರ್ತಾರೆ. ಸುಮಾರು 800 ವರ್ಷದ ಹಿಂದೆ ಬಂಗಾಳದಿಂದ ತೆಹರಿ ಗ್ರಾಮಕ್ಕೆ ವಲಸೆ ಬಂದರು ಎಂದು ಬಹುಗುಣ ಹೇಳುತ್ತಿದ್ದರು. ಪ್ರಾರಂಭದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ ಬಹುಗುಣ ಅವರು 1965ರಿಂದ 1970ರ ಅವಧಿಯಲ್ಲಿ ಮದ್ಯಪಾನದ ವಿರುದ್ಧ ಗಿರಿವಾಸಿ ಮಹಿಳೆಯರನ್ನು ಸಂಘಟಿಸಿದರು. ಬಹುಗುಣ 13ನೇ ವಯಸ್ಸಿನಲ್ಲಿ ಅಹಿಂಸಾವಾದದಲ್ಲಿ ಕ್ರಿಯಾಶೀಲರಾಗಿದ್ದ ಶ್ರೀದೇವ್ ಸುಮನ್ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಆರಂಭಿಸಿದರು. ಹಾಗೆ ಸ್ನೇಹಿತರೆ, ಬಹುಗುಣರವರು 1946ರ ಮುಂಚಿತವಾಗಿ ವಸಾಹತು ಆಡಳಿತದ ವಿರುದ್ಧ ಜನರನ್ನು ಸಜ್ಜಗೊಳಿಸಿದ್ದರು. ತಮ್ಮ ಜೀವನದಲ್ಲಿ ಗಾಂಧಿವಾದಿ ತತ್ವಗಳನ್ನು ಅಳವಡಿಸಿಕೊಂಡ ಬಹುಗುಣರು ವಿಮಲಾ ಅವರನ್ನು ಮದುವೆ ಆದ ಸಮಯದಲ್ಲಿ ತಮಗೆ ಗುಡ್ಡಗಾಡು ಪ್ರದೇಶಗಳ ಜನರ ನಡುವೆ ಸರಳ ಜೀವನ ನಡೆಸುವ ಇಚ್ಛೆ ಒಪ್ಪಿಗೆ ಇದ್ದಲ್ಲಿ ಮಾತ್ರ ತಮ್ಮನ್ನು ಮದುವೆ ಆಗಬಹುದು ಎಂದರಂತೆ. ಚಿಪ್ಕೋ ಚಳುವಳಿಗೆ ಸುಂದರಲಾಲ್ ಬಹುಗುಣರಿಗೆ ಪ್ರೇರಣೆ ನೀಡಿದವರು ಅವರ ಪತ್ನಿ ವಿಮಲಾ ಅವರೇ. ಗಾಂಧಿಯವರ ಪ್ರೇರಣೆಯಿಂದಾಗಿ ಸುಮಾರು 4,700 ಕಿಲೋಮೀಟರಷ್ಟು ಹಿಮಾಲಯದ ಕಾಡು ಹಾಗೂ ಬೆಟ್ಟಗಳ ನಡುವೆ ಪಾದಯಾತ್ರೆಯನ್ನ ಕೈಗೊಂಡ ಸುಂದರಲಾಲ ಬಹುಗುಣರು ದೊಡ್ಡ ಹೆಸರಿನ ಅಭಿವೃದ್ಧಿ ಯೋಜನೆಗಳ ಹೆಸರಲ್ಲಿ ಹಿಮಾಲಯದ ಪರಿಸರಕ್ಕೆ ಆದ ಹಾನಿಯನ್ನು ಗಮನಿಸಿ ನೊಂದರು. ಹಾಗೆ ಸೇತರೆ, ಸುಂದರಲಾಲ್ ಬಹುಗುಣರು 1974ರ ಮಾರ್ಚ್ 26ರಂದು ಉತ್ತರ ಪ್ರದೇಶದಲ್ಲಿನ ಕಾಡುಗಳಲ್ಲಿ ಗುತ್ತಿಗೆದಾರರು ಮರ ಕಡಿಯುವ ವಿರುದ್ಧ ಚಿಪ್ಕೋ ಚಳುವಳಿಯನ್ನು ಆರಂಭಿಸಿದರು. ಗುತ್ತಿಗೆದಾರರು ಮರ ಕಡಿಯುವ ಸಮಯದಲ್ಲಿ ಅದನ್ನು ಅಪ್ಪಿಕೊಳ್ಳುವುದು ಇದರ ಸ್ವರೂಪ. ಹಳ್ಳಿಯಿಂದ ಹಳ್ಳಿಗೆ ಪಯಣಿಸಿ ತಮ್ಮ ಚಳುವಳಿಗೆ ವ್ಯಾಪಕ ಜನರ ಬೆಂಬಲವನ್ನು ಪಡೆದರು. ಚಿಪ್ಪಿಕೋ ಚಳುವಳಿಯು ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿಗೆ ಸ್ಫೂರ್ತಿಯನ್ನು ನೀಡಿತು. ಇದೇ ರೀತಿಯಲ್ಲಿ ದೇಶದಲ್ಲಿ ನಡೆದ ಅನೇಕ ಪರಿಸರ ವಿರುದ್ಧದ ಚಳುವಳಿಗಳಿಗೆ ಬಹುಗುಣರ ಚಿಪ್ಪಿಕೋ ಚಳುವಳಿ ಪ್ರೇರಣೆ ನೀಡಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈಗ ಪರಿಸರದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

ಪರಿಸರವೇ ಶಾಶ್ವತ ಆರ್ಥಿಕ ಎಂಬುವುದು ಸುಂದರ್ಲಾಲ್ ಬಹುಗುಣರ ಚಿಪ್ಕೋ ಚಳುವಳಿಗೆ ನೀಡಿದ ಘೋಷವಾಕ್ಯ. ಅವರು ತಮ್ಮ ಚಳುವಳಿಯನ್ನು ವ್ಯಾಪಕಗೊಳಿಸಲು 1981 1983 ಹಳ್ಳಿಯಿಂದ ಹಳ್ಳಿಗೆ ಸುಮಾರು 5,000 ಕಿಲೋಮೀಟರ್ ದೂರ ಕ್ರಮಿಸಿ ಚಳುವಳಿಗೆ ಮತ್ತಷ್ಟು ಜನಜಾಗೃತಿಯ ವ್ಯಾಪ್ತಿಯನ್ನು ತಂದರು. ಅವರು ಪ್ರಧಾನಿ ಇಂದಿರಾ ಗಾಂಧಿಯವರ ಜೊತೆ 1980 ನಡೆಸಿದ ಮಾತುಕತೆಯ ಫಲವಾಗಿ 1980 ಕಾಲ ಹಸಿರು ಮರಗಳನ್ನು ಕಡಿಯದಿರುವ ಆಜ್ಞೆ ಹೊರಬಂತು. ಸುಂದರಲಾಲ್ ಬಹುಗುಣರು ಪರಿಸರ ಉಳಿವಿಕೆಯಲ್ಲಿ ಮಹತ್ವದ ಕೆಲಸ ಮಾಡಿದ ಗೌರಾದೇವಿ ಅವರ ಸಮೀಪವರ್ತಿಯಾಗಿದ್ದರು. ಹಾಗೆ ಸ್ನೇಹಿತರೆ, ಸುಂದರ್ಲಾಲ್ ಬಹುಗುಣರ ತೆಹರಿ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧವೂ ನಿರಂತರ ಹೋರಾಟ ನಡೆಸಿದರು. ಅಣೆಕಟ್ಟು 2004 ನಿರ್ಮಾಣವಾಗುವುದನ್ನು ತಪ್ಪಿಸಲಾಗದಿದ್ದರೂ ಆ ಅಣೆಕಟ್ಟಿನ ನಿರ್ಮಾಣ ಸಮಯದಲ್ಲಿ ಹಾಗೂ ನಂತರದಲ್ಲಿ ಪರಿಸರ ಪ್ರಜ್ಞೆಯ ಕುರಿತಾದ ಜವಾಬ್ದಾರಿಗಳ ಕುರಿತು ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ಉಳಿಸುವಲ್ಲಿ ಅವರ ಹೋರಾಟ ಸಹಾಯ ಮಾಡಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಂದರ್ಲಾಲ್ ಬಹುಗುಣರ ಹಿಮಾಲಯದ ಪ್ರೀತಿ ಇವತ್ತು ಕೂಡ ನಮಗಾಗಿ ಒಂದಷ್ಟು ಈ ಪ್ರಕೃತಿಯ ಕೊಡುಗೆ ಉಳಿಯುವಂತೆ ಮಾಡಿದೆ. ಸುಂದರ್ಲಾಲ್ ಬಹುಗುಣರಿಗೆ ಪದ್ಮಶ್ರೀ, ರೈಟ್ ಲೈವ್ಲಿಹುಡ್ ಅವಾರ್ಡ್ಗಳು ಬಂದಿವೆ. ಹಾಗೆ ಐಐಟಿ ರೋರ್ಕಿಯಿಂದ ಡಾಕ್ಟರ್ ಆಫ್ ಸೋಷಿಯಲ್ ಸೈನ್ಸಸ್ ಗೌರವ, ಹಾಗೆ ಪದ್ಮವಿಭೂಷಣ ಸೇರಿದಂತೆ ಅನೇಕ ಗೌರವಗಳು ಸಂದಿದ್ದವು. ಸ್ನೇಹಿತರೆ, ಪರಿಸರ ಪ್ರೇಮಿಗೆ ಪ್ರಶಸ್ತಿ ಗೌರವಗಳು ಹೆಚ್ಚಿನ ಸುಖವನ್ನೇನೂ ತಂದಿರಲಾರವು. ಹೋರಾಟ ಮಾಡಿದರೂ ಅಂತರಂಗದಲ್ಲಿ ಶಾಂತವಾದ ನದಿ ಹರಿಯುವ ವಿಸ್ಮಿತ ಹಿಮಾಲಯದಂತಹ ಬಹುಗುಣ ವ್ಯಕ್ತಿತ್ವ ಈ ಸುಂದರಲಾಲರದು. ಅವರು 2021 ಈ ಲೋಕಕ್ಕೆ ವಿದಾಯ ಹೇಳಿದರು. ಈಗ ಮತ್ತೊಂದು ಪರಿಸರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಬೆಳಕಿನ ಬಣ್ಣಗಳು, ಐದು ಲೋಕದ ಐದು ಮುತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಭಾರತಕ್ಕೆ ತಂತ್ರಜ್ಞಾನದ ಹೊಸ ದಿಕ್ಸೂಚಿ ತೋರಿಸಿದ ಯುವ ನಾಯಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, 1980ರ ದಶಕದಲ್ಲಿ ಭಾರತಕ್ಕೆ ಕಂಪ್ಯೂಟರ್ ತಂದಾಗ ಇದರಿಂದ ಬಡವರಿಗೆ ಕೆಲಸ ಸಿಗಲ್ಲ ಅಂತ ಎಷ್ಟೋ ಜನ ಟೀಕೆ ಮಾಡಿರ್ತಾರೆ. ಆದರೆ ಅಂದು ಒಬ್ಬ ನಾಯಕ ಹೇಳ್ತಾರೆ, ಭಾರತ ಪ್ರಗತಿ ಹೊಂದಬೇಕಾದರೆ ನಾವು ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳಲೇಬೇಕು. ಆ ದೂರದೃಷ್ಟಿಯ ನಾಯಕನೇ ರಾಜೀವ್ ಗಾಂಧಿಯವರು. ಅವರ ಜೀವನದ ಹಿನ್ನೆಲೆ ಹೀಗಿದೆ. ರಾಜೀವ್ ಗಾಂಧಿಯವರು ಹುಟ್ಟಿದ್ದು 20 August 1944 ಮುಂಬೈನಲ್ಲಿ. ತಾತ ಪಂಡಿತ್ ಜವಾಹರಲಾಲ್ ನೆಹರು, ತಾಯಿ ಇಂದಿರಾ ಗಾಂಧಿ. ಇಡೀ ದೇಶವೇ ರಾಜಕೀಯದಲ್ಲಿ ಮುಳುಗಿದ್ದರೂ ರಾಜೀವ್ ಅವರಿಗೆ ಮಾತ್ರ ಆಕಾಶದಲ್ಲಿ ಹಾರಾಡುವ ಆಸೆ ಇತ್ತು. ಹೌದು, ಅವರು ಲಂಡನ್ನಲ್ಲಿ ಇಂಜಿನಿಯರಿಂಗ್ ಓದಿ ಬಳಿಕ ಭಾರತಕ್ಕೆ ಬಂದು ಇಂಡಿಯನ್ ಏರ್ಲೈನ್ಸ್ನಲ್ಲಿ ಕಮರ್ಷಿಯಲ್ ಪೈಲಟ್ ಆಗಿ ಕೆಲಸ ಆರಂಭಿಸಿದ್ರು. ರಾಜಕೀಯದಿಂದ ತುಂಬಾ ದೂರವಿದ್ದ, ಸರಳ ಸ್ವಭಾವದ, ನೇರ ನಡೆ ನುಡಿಯ ವ್ಯಕ್ತಿ ಇವರು ಅಂತಾನೆ ಹೇಳಬಹುದು. ಸ್ನೇಹಿತರೆ, ವಿಧಿಯಾಟ ಬೇರೆಯೇ ಇತ್ತು. ಸ್ನೇಹಿತರೆ, 1980ರಲ್ಲಿ ಅವರ ಸಹೋದರ ಸಂಜಯ್ ಗಾಂಧಿ ಅಪಘಾತದಲ್ಲಿ ತೀರಿಕೊಂಡಾಗ ತಾಯಿಗೆ ಹೆಗಲು ಕೊಡಲು ರಾಜೀವ್ ರಾಜಕೀಯಕ್ಕೆ ಬರಬೇಕಾಗಿ ಬಂತು. ಇನ್ನು 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯಾದಾಗ ದೇಶವೇ ಕತ್ತಲಲ್ಲಿ ಮುಳುಗಿದ್ದಾಗ ಕೇವಲ 40ನೇ ವಯಸ್ಸಿಗೆ ಭಾರತದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿದರು. ಎಸ್, ಹೌದು ಸ್ನೇಹಿತರೆ, ರಾಜೀವ್ ಗಾಂಧಿಯವರ ಜೀವನ ನಮಗೆ ಕೊಡುವ ಅತಿ ದೊಡ್ಡ ಸಂದೇಶ ಏನು ಗೊತ್ತಾ? ಬದಲಾವಣೆಗೆ ನಾವೇ ಮುನ್ನುಡಿ ಬರೀಬೇಕು ಅಂತ. ಅವರು ಕೇವಲ ರಾಜಕಾರಣಿಯಾಗಿ ಯೋಚಿಸಲಿಲ್ಲ, ಒಬ್ಬ ಯುವಕನಾಗಿ ದೇಶದ ಭವಿಷ್ಯವನ್ನು ಯೋಚಿಸಿದ್ರು. ಇವತ್ತು ನಮ್ಮ ಕೈಯಲ್ಲಿರೋ ಮೊಬೈಲ್ ಆಗಿರಬಹುದು, ಇಂಟರ್ನೆಟ್, ಐಟಿ ಉದ್ಯೋಗಗಳು ಇವೆಲ್ಲದರ ಹಿಂದೆ ಅಂದು ಅವರು ಬಿತ್ತಿದ ಡಿಜಿಟಲ್ ಕ್ರಾಂತಿಯ ಬೀಜವಿದು. ನಾನು ಯುವಕ, ನನಗೂ ಒಂದು ಕನಸಿದೆ, ಭಾರತವನ್ನು ಬಲಿಷ್ಠ ಹಾಗೂ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿ ನೋಡುವ ಕನಸು ಅಂತ ಅವರು ಹೇಳ್ತಾ ಇದ್ರು. ದೇಶಕ್ಕಾಗಿ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇರೋ ಪ್ರತಿಯೊಬ್ಬ ಯುವಕ ಯುವತಿಗೂ ರಾಜೀವ್ ಗಾಂಧಿಯವರ ಆಲೋಚನೆಗಳು ಇವತ್ತಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಸೊ ನಾವು ಕೂಡ ನಮ್ಮ ದೇಶದ ಪ್ರಗತಿಗೆ ಕೈ ಜೋಡಿಸೋಣ, ಹೊಸ ಆವಿಷ್ಕಾರಗಳತ್ತ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ರಾಜೀವ್ ಗಾಂಧಿಯವರ ಜೀವನ, ಅವರ ರಾಜಕೀಯ ಏಳು ಬೀಳುಗಳು ಮತ್ತು ಅವರ ದುರಂತ ಅಂತ್ಯ ಭಾರತೀಯ ಸಿನಿಮಾ

ಪ್ರಸಿದ್ಧ ಸಾಕ್ಷ್ಯ ಚಿತ್ರ ಸರಣಿಯಲ್ಲಿ ರಾಜೀವ್ ಗಾಂಧಿಯವರ ಆಡಳಿತಾವಧಿ, ಕಂಪ್ಯೂಟರ್ ಕ್ರಾಂತಿ ಮತ್ತು ಭೂಫೋರ್ಸ್ ಹಗರಣದವರೆಗಿನ ಇತಿಹಾಸವನ್ನು ಅತ್ಯಂತ ರೋಮಾಂಚನಕಾರಿಯಾಗಿ ತೋರಿಸಲಾಗಿದೆ. ಇನ್ನು ಮೂರನೇದಾಗಿ, ದ ರೇಸ್ ಆಫ್ ರಾಜೀವ್ ಗಾಂಧಿ. ಇವರ ಜೀವನದ ಮೈಲಿಗಲ್ಲುಗಳನ್ನು ಪರಿಚಯಿಸುವ ಹಲವು ಅಧಿಕೃತ ಸಾಕ್ಷ್ಯಚಿತ್ರಗಳು ದೂರದರ್ಶನದಲ್ಲಿ ಪ್ರಸಾರವಾಗಿವೆ. ಹಾಗೆ ಸ್ನೇಹಿತರೆ, ಕುಟ್ರಪತ್ರಿಕೈ ಎಂಬ ತಮಿಳು ಚಿತ್ರ ಕೂಡ ರಾಜೀವ್ ಗಾಂಧಿ ಹತ್ಯೆಯ ತನಿಖೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಮಾಡಲಾದ ಸಿನಿಮಾ ಇದಾಗಿದೆ ಅಂತಾನೆ ಹೇಳಬಹುದು. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಪೈಲಟ್ಟಾಗಿ ಆಕಾಶದಲ್ಲಿ ಹಾರಾಡುತ್ತಿದ್ದ ವ್ಯಕ್ತಿ ದೇಶದ ನಾಯಕನಾಗಿ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾದ ಕತೆ ಇದು. ಸೊ ಸ್ನೇಹಿತರೆ, ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗಿನ ಬಣ್ಣಗಳು ಐದು ಲೋಕದ ಐದು ಮುತ್ತುಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೆ. ಈಗ ನಮ್ಮ ಹೆಮ್ಮೆಯ ಕರುನಾಡಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ರಂಗಭೂಮಿಯ ದೈತ್ಯ ಪ್ರತಿಭೆ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಪರೂಪದ ಮುತ್ತುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ನಾಲ್ಕು ರತ್ನಗಳ ಸಾಧನೆಯ ಕತೆ ಕೇಳಿ ನೀವೆಲ್ಲರೂ ರೋಮಾಂಚನಗೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಆದ್ರೆ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಕಲಾ ಸಾಮ್ರಾಜ್ಯದ ಮುತ್ತುಗಳ ಸರಮಾಲೆ ಇಲ್ಲಿಗೆ ಮುಗಿಯಲಿಲ್ಲ. ಈಗ ನಾನು ಐದನೇ ಮುತ್ತಿನ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಆ ಮುತ್ತು ಕೇವಲ ಒಂದು ಕಡೆ ಮಾತ್ರ ಹೊಳೆದದ್ದಲ್ಲ. ಸಾಹಿತ್ಯ, ನಾಟಕ, ಸಿನಿಮಾ, ಅಭಿನಯ, ನಿರ್ದೇಶನ, ಹೀಗೆ ಕಲೆಯ ಎಲ್ಲಾ ದಿಕ್ಕುಗಳಲ್ಲೂ ತನ್ನದ್ದೇ ಆದ ವಿಶಿಷ್ಟ ಬೆಳಕನ್ನ ಬೀರಿದ ಧ್ರುವ ತಾರೆ ಅಂತಾನೆ ಹೇಳ್ಬೋದು. ಅವರೇ ನಮ್ಮ ಗಿರೀಶ್ ಕಾರ್ನಾಡರು. ಸ್ನೇಹಿತರೆ, ಗಿರೀಶ್ ಕಾರ್ನಾಡ್ ಅಂತ ಹೇಳಿದ ಕೂಡಲೇ ತಕ್ಷಣ ನಮಗೆ ನೆನಪಾಗೋದು ಇತಿಹಾಸ ಮತ್ತು ಪುರಾಣಗಳನ್ನ ಇಂದಿನ ಸಮಾಜಕ್ಕೆ ಕನ್ನಡಿ ಹಿಡಿಯುವಂತೆ ಕತೆ ಹೇಳ್ತಿದ್ದ ಅವರ ಅದ್ಭುತ ಶೈಲಿ. ಯಯಾತಿ, ತುಗ್ಲಕ್, ಹಯವದನ, ನಾಗಮಂಡಲ, ಅಬಬಾ, ಒಂದೊಂದು ನಾಟಕಗಳು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬಹುದು. ಅದರಲ್ಲೂ ಆ ತುಗಲಕ್ ನಾಟಕ ಇದೆಯಲ್ಲ, ಒಬ್ಬ ಹುಚ್ಚು ದೊರೆಯ ಕಥೆಯನ್ನಿಟ್ಕೊಂಡು ಅವರು ಬರೆದ ನಾಟಕ ಇಡೀ ಭಾರತೀಯ

0: ರಂಗಭೂಮಿಯಲ್ಲೇ ಸಂಚಲನ ಸೃಷ್ಟಿಸಿತ್ತು. ಕಾರ್ನಾಡ್ ಅವರ ಲೇಖನಿಗೆ ಎಂತಹ ಶಕ್ತಿ ಇತ್ತು ಅಂತಂದ್ರೆ, ಅವರು ಕಾಗದದ ಮೇಲೆ ಬರೆದ ಪಾತ್ರಗಳು ರಂಗಭೂಮಿಯ ಮೇಲೆ ಜೀವಂತವಾಗಿ ಬಂದು ಪ್ರೇಕ್ಷಕರ ಎದೆ ಬಡಿತವನ್ನ ಜಾಸ್ತಿ ಮಾಡ್ತಾ ಇದ್ವು. ಬೆಳ್ಳಿ ಪರದೆಯ ಮೇಲೂ ಈ ಐದನೇ ಮುತ್ತಿನ ಹೊಳಪು ಕಮ್ಮಿ ಇರಲಿಲ್ಲ. ಸ್ನೇಹಿತರೆ, ಅವರು ನಿರ್ದೇಶಿಸಿದ ಚಿತ್ರಗಳು ವಂಶವೃಕ್ಷ ಹಾಗೂ ತರಬನ ಕತೆ. ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕಲಾತ್ಮಕ ಸಿನಿಮಾಗಳಿಗೆ ಒಂದು ಹೊಸ ಭಾಷ್ಯ ಬರೆದವರು ನಮ್ಮ ಕಾರ್ನಾಡರು ಅಂತಾನೆ ಹೇಳಬಹುದು. ಅಷ್ಟೇ ಯಾಕೆ ಸ್ನೇಹಿತರೆ, ಹಿಂದಿ ಚಿತ್ರರಂಗದ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಜೊತೆಗೆ ಏಕ್ ಥಾ ಟೈಗರ್ ಸಿನಿಮಾದಲ್ಲಿ ರಾ ಶೀಫ್ ಆಗಿ ಗಂಭೀರವಾಗಿ ನಟಿಸಿದ್ದು ಇದೇ ಗಿರೀಶ್ ಕಾರ್ನಾಡ್ ಅವರು. ಅಂದ್ರೆ ನೋಡಿ, ಇವರ ಪ್ರತಿಭೆಗೆ ಗಡಿಯೇ ಇರಲಿಲ್ಲ ಅಂತಾನೆ ಹೇಳಬಹುದು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಅಲ್ಲಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಅಧ್ಯಕ್ಷರಾದ ಪ್ರಥಮ ಏಷ್ಯಾದ ವ್ಯಕ್ತಿ ಇವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ಞಾನವನ್ನ ಸಂಪಾದಿಸಿದರು. ಅವರ ಹೃದಯ ಸದಾ ಮಿಡಿದದ್ದು ಮಾತ್ರ ನಮ್ಮ ಕನ್ನಡ ನೆಲ ಮತ್ತು ಕನ್ನಡ ಭಾಷೆಗಾಗಿ. ಅದಕ್ಕೆ ಅಲ್ವಾ ಒಲಿದು ಬಂತು ಸಾಹಿತ್ಯ ಲೋಕದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ, ಜೊತೆಗೆ ಪದ್ಮಶ್ರೀ ಪದ್ಮಭೂಷಣದಂತಹ ಗೌರವಗಳು. ಸೊ ಸ್ನೇಹಿತರೆ, ಗಿರೀಶ್ ಕಾರ್ನಾಡರವರು ದೈಹಿಕವಾಗಿ ಇವತ್ತು ನಮ್ ಜೊತೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ಅವರು ಸೃಷ್ಟಿಸಿದ ಕಥೆಗಳು, ರಂಗಭೂಮಿಗೆ ಅವರು ನೀಡಿದ ಕಲ್ಪನೆಗಳು ಮತ್ತು ಆ ಕ್ರಾಂತಿಕಾರಿ ಆಲೋಚನೆಗಳು ಯಾವತ್ತಿಗೂ ಅಮರ ಅಂತಾನೆ ಹೇಳಬಹುದು. ಕನ್ನಡ ಸಾಹಿತ್ಯ ಮತ್ತು ಕಲೆಯ ಕಿರೀಟದಲ್ಲಿ ಈ ಐದನೇ ಮುತ್ತು ಎಂದೆಂದಿಗೂ ಮಿನುಗುತ್ತಲೇ ಇರುತ್ತದೆ. ಇಂತಹ ಮಹಾನ್ ಚೇತನಕ್ಕೆ ನಮ್ಮ ರೇಡಿಯೋ ವಾಹಿನಿ ಕಡೆಯಿಂದ ಹಾಗೂ ಕನ್ನಡಿಗರೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳು ತಿಳಿಸುತ್ತಾ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
3: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ರಾತ್ರಿ 11 ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
12: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
13: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
14: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
15: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು, ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
16: ಎರಡನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 60,000 ಟನ್ನಷ್ಟು ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಅನಧಿಕೃತವಾಗಿ ಅಥವಾ ಇಲ್ಲೀಗಲ್ ಆಗಿ ಸಂಸ್ಕರಿಸಲಾಗುತ್ತದೆ. ಇಲ್ಲಿ ಲೆಡ್ ಅಥವಾ ಸೀಸದ ರಿಕವರಿಯು ಸುಮಾರು 80% ಇರುತ್ತದೆ. ಆದರೆ ವೈಜ್ಞಾನಿಕ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಂಡಳಿಯಿಂದ ಪರವಾನಗಿ ಪಡೆದ ಕಾರ್ಖಾನೆಗಳಲ್ಲಿ ರಿಕವರಿಯು ಅಥವಾ ಪುನರ್ಬಳಕೆಯ ಅಂಶವು 90-95% ಇರುತ್ತದೆ. ಅಂದರೆ ಸುಮಾರು 10-15% ಲೆಡ್ ಈ ಇಲ್ಲೀಗಲ್ ಬ್ಯಾಟ್ರಿಗಳ ರೀಸೈಕಲ್ ಮಾಡುವ ಮಾಲೀಕರಿಂದ ಪರಿಸರವನ್ನು ಸೇರುತ್ತಿದೆ. ಹಾಗಾಗಿ ಪರಿಸರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಲೆಡ್ ಅಂಶವು ಇರುವುದು ಕಂಡುಬರುತ್ತದೆ. ಭಾರತದಲ್ಲಿ ಕಲುಷಿತ ನೀರನ್ನೇ ಸಂಸ್ಕರಿಸದೆ ನೇರವಾಗಿ ತರಕಾರಿಗಳನ್ನು ಬೆಳೆಯಲು ಅಥವಾ ದಿನನಿತ್ಯದ ಉಪಯೋಗಕ್ಕೆ ಬೇಕಾಗುವ ಬೆಳೆಗಳನ್ನು ಬೆಳೆಯಲು ಉಪಯೋಗಿಸುತ್ತಾರೆ. ಇದರಿಂದಾಗಿ ತರಕಾರಿಗಳಲ್ಲಿಯೂ ಅಥವಾ ಬೆಳೆಗಳಲ್ಲಿಯೂ ಸಹ ಭಾರಲೋಹ ಅಂದರೆ ಸೀಸವು ನೇರವಾಗಿ ಗಿಡಗಳಲ್ಲಿ ಶೇಖರಣೆಯಾಗುತ್ತದೆ. ಇಂತಹ ತರಕಾರಿಗಳನ್ನು ನಾವು ಸೇವಿಸಿದಾಗ ಈ ಭಾರಲೋಹಗಳು ನಮ್ಮ ದೇಹದಲ್ಲಿ ಸೇರಿ ಮನುಷ್ಯನ ಆರೋಗ್ಯದ ಮೇಲೆ ಅಡ್ಡಪರಿಣಾಮಗಳನ್ನು ಬೀರುತ್ತವೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ WHO ವರದಿಯ ಪ್ರಕಾರ ಮಾನವನ ದೇಹದ ತೂಕಕ್ಕೆ ತಕ್ಕಂತೆ ಲೆಡ್ ಮತ್ತು ಕ್ಯಾಡ್ಮಿಯಂಗಳು ಇರಬಹುದು. ಅಂದರೆ ಲೆಡ್ನ ಅಂಶವು 0.5 mg/kg ದೇಹದ ತೂಕಕ್ಕೆ. ಮನುಷ್ಯ 1 kg ಇದ್ದಾನೆಂದರೆ ಅವನ ದೇಹದಲ್ಲಿ 0.5 mg/kg ಲೆಡ್ ಇರಬಹುದಾಗಿದೆ. ಆದರೆ ಕಲುಷಿತ ನೀರಿನಲ್ಲಿ ಬೆಳೆದ ಬೆಳೆಗಳಲ್ಲಿ ಅಂದರೆ ಹೂಕೋಸ್ನಲ್ಲಿ 23 kg ಹೂಕೋಸ್ ತಿಂದರೆ ದೇಹದಲ್ಲಿ 1 mg/kg ಲೆಡ್ ಶೇಖರಣೆಯಾಗುತ್ತದೆ ಹಾಗೂ 0.8 mg/kg ಶೇಖರವಾಗುತ್ತದೆ. ಸೊ ಅಂದರೆ ಕೋಸು, ನಾವೇನು ಎಲೆ ಕೋಸು ಅಂತ ಹೇಳ್ತೀವೋ ಅದನ್ನು ತಿಂದಾಗ, ಕಲುಷಿತ ನೀರಿನಲ್ಲಿ ಬೆಳೆದ ಬೆಳೆಯನ್ನು ತಿಂದಾಗ ಈ ಲೆಡ್ ಮತ್ತು ಕ್ಯಾಡ್ಮಿಯಂಗಳು ಮನುಷ್ಯನ ದೇಹವನ್ನು ಸೇರಿ ನಂತರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ. ಅದೇ ರೀತಿ ಭಾರತೀಯ ಟೀಗಳಲ್ಲಿ ಸುಮಾರು 10 mg/L ಲೆಡ್ ಇರುತ್ತದೆ. ಅಂದರೆ BIS ಅಂದರೆ ಭಾರತೀಯ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅವರ ಪ್ರಕಾರ 6.5 mg/L ಲೆಡ್ಗಿಂತ ಹೆಚ್ಚಿಗೆ ಇರಬಾರದು. ಆದರೆ ಭಾರತೀಯ ಟೀಗಳಲ್ಲಿ ನಿಮಗೆ ಮೊದಲನೇ ಸಾಲಿನಲ್ಲಿ ತಿಳಿಸಿರುವ ಪ್ರಕಾರ 10 mg/L ಇರುತ್ತದೆ. ಅಂದರೆ ಈ ಸ್ಟ್ಯಾಂಡರ್ಡ್ಗಳಿಗಿಂತ ಹೆಚ್ಚಾಗಿರುತ್ತದೆ. ಇದಲ್ಲದೆ DDTಯು ಸಹ 0.1-0.3 mg/L ಇದೆ. ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಕೀಟನಾಶಕಗಳು 5 mg/L ಹೆಚ್ಚಾಗಿರಬಾರದು ಎಂದು ವರದಿ ತಿಳಿಸುತ್ತದೆ. ಭಾರಲೋಹಗಳು ಅಥವಾ ಹೆವಿ ಮೆಟಲ್ಸ್ ಮನುಷ್ಯನಿಗೆ ಆಹಾರದ ಮೂಲಕ ಅಥವಾ ಉಸಿರಾಟದ ಮೂಲಕ ಅಥವಾ ಚರ್ಮದ ಮೂಲಕ ದೇಹವನ್ನು ಸೇರುತ್ತವೆ. ಇದರಿಂದಾಗಿ ಮನುಷ್ಯನಿಗೆ ಹೃದಯ ಸಂಬಂಧಿ ರೋಗಗಳು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿತ ರೋಗಗಳು ಬರುತ್ತವೆ. ಒಂದು ವರದಿಯ ಪ್ರಕಾರ ಅಹಮದಾಬಾದ್ನಲ್ಲಿ ಅನೇಕ ಹಾಲಿನ ಮಾದರಿಗಳನ್ನು ಪ್ರಯೋಗಶಾಲೆಗಳಲ್ಲಿ ಪರೀಕ್ಷಿಸಲಾಗಿದೆ. ಎಲ್ಲ ಮಾದರಿಗಳನ್ನು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ BIS ಸ್ಟ್ಯಾಂಡರ್ಡ್ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಾಗಿವೆ ಎಂದು ಒಂದು ವರದಿ ಹೇಳುತ್ತದೆ. ಹಳೆಯ ಪಿಂಗಾಣಿ ಪಾತ್ರೆಗಳು ಇತ್ತೀಚಿನ ದಿನಗಳಲ್ಲ, ಹಳೆಯ ಪಿಂಗಾಣಿ ಪಾತ್ರೆಗಳಲ್ಲಿ ಲೆಡ್, ಕ್ಯಾಡ್ಮಿಯಂ, ಕ್ರೋಮಿಯಂ ಮತ್ತು ಕೋಬಾಲ್ಟ್ ಇವುಗಳನ್ನು ಉಪಯೋಗಿಸುತ್ತಿದ್ದರು. ಹಾಗಾಗಿ ಹಳೆಯ ಪಿಂಗಾಣಿ ಪಾತ್ರೆಗಳನ್ನು ಯಾರಾದರೂ ಉಪಯೋಗಿಸುತ್ತಿದ್ದರೆ ಈ ಎಲ್ಲ ಹೇಳಿದ 4 ಭಾರಲೋಹಗಳು ಮನುಷ್ಯನ ದೇಹವನ್ನು ಸೇರಿ ಮನುಷ್ಯನ ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ. ಪ್ಲಾಸ್ಟಿಕ್ ಬ್ಯಾಗ್ಗಳಿಗೆ ಬಣ್ಣವನ್ನು ಹಚ್ಚಲಾಗುತ್ತದೆ, ಅಂದರೆ ಬಿಳಿ ಅಲ್ಲದೆ ವಿವಿಧ ಬಣ್ಣಗಳ ಪ್ಲಾಸ್ಟಿಕ್ ಕವರ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಾಗಿರುತ್ತವೆ. ಆದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 2016 ಯಾವುದೇ ಕ್ಯಾರಿ ಬ್ಯಾಗ್ಗಳನ್ನು ಬಳಸುವಂತಿಲ್ಲ ಎಂದು ಆದೇಶ ಹೊರಡಿಸಿದೆ. ಅದೇ ಥರ ಇತ್ತೀಚಿನ ದಿನಗಳಲ್ಲಿ 1 ಹಿಂದೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಈ ಮಂತ್ರಾಲಯವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಥವಾ ಏಕ ಬಳಕೆಯ ಪ್ಲಾಸ್ಟಿಕ್ಗಳನ್ನು ನಿಷೇಧಿಸಿರುತ್ತದೆ. ಏಕೆಂದರೆ ಈ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಒಂದು ಸಲ ಉಪಯೋಗಿಸಿದ ನಂತರ ಅದನ್ನು ಪರಿಸರಕ್ಕೆ ಎಸೆಯಲಾಗುತ್ತದೆ, ಅದನ್ನು ಸಂಗ್ರಹಿಸಿ ಪುನರ್ಬಳಕೆ ಮಾಡುವುದಿಲ್ಲ. ಹಾಗಾಗಿ ಈ ಪರಿಸರದಲ್ಲಿ ಪ್ಲಾಸ್ಟಿಕ್ 1,000 ಇರುತ್ತದೆ. ಏಕೆಂದರೆ ಇಂಥ ಪ್ಲಾಸ್ಟಿಕ್ಗಳು ನಾನ್ ಬಯೋಡಿಗ್ರೇಡಬಲ್ ಆಗಿ ಇರುತ್ತವೆ ಅಥವಾ ನಾಟ್ ಈಸಿಲಿ ಬಯೋಡಿಗ್ರೇಡಬಲ್ ಆಗಿರುತ್ತವೆ. 1,000 ನಂತರ ಈ ಪ್ಲಾಸ್ಟಿಕ್ಗಳು ಸಣ್ಣ ಸಣ್ಣ ಮೈಕ್ರೋಪ್ಲಾಸ್ಟಿಕ್ ಕಣಗಳಾಗಿ ನೀರಿನ ಮೂಲಗಳನ್ನು ಸೇರುತ್ತವೆ. ಇಂಥ ನೀರಿನ ಮೂಲಗಳು ಜನರು ಕುಡಿಯಲು ಉಪಯೋಗಿಸುತ್ತಾರೆ. ಅಲ್ಲದೆ ಇಂಥ ನೀರಿನಲ್ಲಿ ಬದುಕಿರುವ ಜಲಚರಗಳು ಸಹ ಇಂತಹ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಆಹಾರವೆಂದು ಭ್ರಮಿಸಿ ತಿನ್ನುತ್ತವೆ. ಅಂಥ ಸಮಯದಲ್ಲಿ ಪ್ಲಾಸ್ಟಿಕ್ ಅಕ್ವೆಟಿಕ್ ಲೈಫ್ ಅಥವಾ ಜಲಚರಗಳಲ್ಲಿಯೂ ಸಹ ಸಂಗ್ರಹವಾಗುತ್ತದೆ. ಸಾಮಾನ್ಯವಾಗಿ ಮನುಷ್ಯನು ಮೀನುಗಳನ್ನು ತಿನ್ನುವುದರಿಂದ ಅಥವಾ ಏಡಿಗಳನ್ನು ತಿನ್ನುವುದರಿಂದ ಅಥವಾ ಕೆಲವು ನೀರಿನ ಉತ್ಪನ್ನಗಳನ್ನು ತಿನ್ನುವುದರಿಂದ ಇಂಥ ಮೈಕ್ರೋಪ್ಲಾಸ್ಟಿಕ್ಗಳು ಮನುಷ್ಯನ ದೇಹವನ್ನು ಸಹ ಸೇರುತ್ತವೆ. ಈ ಪ್ಲಾಸ್ಟಿಕ್ಗಳು ಮೈಕ್ರೋಪ್ಲಾಸ್ಟಿಕ್ಗಳಾಗಿರುವುದರಿಂದ ಮನುಷ್ಯನ ದೇಹ ಸೇರಿದ ನಂತರ ಅವು ಮನುಷ್ಯನ ರಕ್ತನಾಳಗಳಲ್ಲಿ ಸೇರಿ ಮನುಷ್ಯನ ಮೆದುಳಿನಲ್ಲಿ ಅಥವಾ ಹೃದಯದಲ್ಲಿ ಅಥವಾ ಲಿವರ್ನಲ್ಲಿ ಅಥವಾ ಕಿಡ್ನಿಗಳಲ್ಲಿ ಸಂಗ್ರಹವಾಗಿ ಮುಂದಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತವೆ. ಅಲ್ಲದೆ ಈ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಕವರ್ಗಳಿಗೆ ಬಣ್ಣಗಳನ್ನು ಕೊಡಲು ಲೆಡ್ ಮತ್ತು ಕ್ಯಾಡ್ಮಿಯಂ ಎಂಬ ಭಾರಲೋಹಗಳನ್ನು ಉಪಯೋಗಿಸುತ್ತಾರೆ. ಈ ಭಾರಲೋಹಗಳಿಂದಾಗಿ ಪ್ಲಾಸ್ಟಿಕ್ಗಳು ಬೇರೆ ಬೇರೆ ಬಣ್ಣಗಳಲ್ಲಿ ದೊರೆಯುತ್ತವೆ. ಇಂತಹ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ಅಥವಾ ಬಿಸಿ ಪದಾರ್ಥಗಳನ್ನು ಅಥವಾ ಕಾಫಿ ಟೀ ಬಿಸಿ ಪದಾರ್ಥಗಳನ್ನು ಅದರಲ್ಲಿ ಶೇಖರಿಸಿ ಅದರಿಂದ ಶೇಖರಿಸಿ ನಂತರ ಅದರಲ್ಲಿರುವ ಆಹಾರವನ್ನಾಗಲಿ ಬಿಸಿ ಕಾಫಿ ಟೀಯನ್ನಾಗಲಿ ಕುಡಿದಾಗ ಈ ಭಾರಲೋಹಗಳು ಅವುಗಳು ಕಾಫಿ ಟೀ ಅಥವಾ ಬಿಸಿ ಆಹಾರದಲ್ಲಿ ಕರಗಿ ಅವುಗಳು ಮನುಷ್ಯನ ದೇಹವನ್ನು ಸೇರುತ್ತವೆ. ಇದರಿಂದಾಗಿ ಮನುಷ್ಯನಿಗೆ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಹಾಗಾಗಿ ಸಾಮಾನ್ಯ ಜನರು ಪ್ಲಾಸ್ಟಿಕ್ನಲ್ಲಿ ಸ್ಟೋರ್ ಮಾಡಿದ ಯಾವುದೇ ಆಹಾರ ಪದಾರ್ಥಗಳನ್ನು ತಿಂದರೂ ಸಹ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ. ಅದೇ ರೀತಿ ಗಣೇಶ ಹಬ್ಬಗಳಲ್ಲಿ ಅಥವಾ ನವರಾತ್ರಿ ಹಬ್ಬಗಳಲ್ಲಿ ಗಣೇಶನಿಗೆ ಅಥವಾ ದೇವಿಗೆ ಬಣ್ಣ ಬಣ್ಣದ ಗಳನ್ನು ಬಳಿದು ಹೆಚ್ಚು ಆಕರ್ಷಣೀಯವಾಗಿ ತೋರುವಂತೆ ಮಾಡುತ್ತಾರೆ. ಹಾಗಾಗಿ ಬಣ್ಣದ ಗಣೇಶಗಳಲ್ಲಿ ಹಾಗೂ ಬಣ್ಣತಿ ದೇವಿಯಲ್ಲಿ ಆ ಬಣ್ಣಗಳಲ್ಲಿ ಹೆಚ್ಚು ಭಾರ ಲೋಹಗಳು ಇರುತ್ತವೆ. ಇಂತಹ ಗಣೇಶಗಳನ್ನು ನೀರಿಗೆ ವಿಸರ್ಜನೆ ಮಾಡಿದಾಗ ಅಥವಾ ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿ ಆ ದೇವಿಯನ್ನು ನೀರಿಗೆ ವಿಸರ್ಜನೆ ಮಾಡಿದಾಗ ಈ ಬಣ್ಣಗಳು ನೀರಿನಲ್ಲಿ ಬಿಡುಗಡೆಯಾಗುತ್ತವೆ. ಇಂಥ ಬಣ್ಣದ ನೀರಿನಲ್ಲಿ ಬದುಕಿದ ಜಲಚರಗಳು ಈ ಬಣ್ಣಗಳಲ್ಲಿರುವ ಭಾರ ಲೋಹಗಳನ್ನು ಹೀರಿಕೊಳ್ಳುತ್ತವೆ. ಹಾಗಾಗಿ ಅಂಥ ಜಲಚರಗಳನ್ನು ಮಾನವ ತಿಂದಾಗ ಆ ಭಾರ ಲೋಹಗಳು ಮನುಷ್ಯನ ದೇಹವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಹೋಳಿ ಹಬ್ಬಗಳಲ್ಲಿ ವಿವಿಧ ಬಣ್ಣಗಳನ್ನು ಉಪಯೋಗ ಮಾಡಿ ಜನರು ಸಂತೋಷಪಡುತ್ತಾರೆ. ಆದರೆ ಇಂಥ ಬಣ್ಣಗಳನ್ನು ಪಡೆಯುವುದಕ್ಕಿಂತ ಮುಂಚೆ ಈ ಬಣ್ಣಗಳಲ್ಲಿ ಭಾರಲೋಹಗಳನ್ನು ಉಪಯೋಗಿಸುತ್ತಾರೆಯೇ ಎಂದು ಸಾರ್ವಜನಿಕರು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ಇಂಥ ಬಣ್ಣಗಳಿಗೆ ಸಾಮಾನ್ಯವಾಗಿ ಲೆಡ್ ಮತ್ತು ಕ್ಯಾಡ್ಮಿಯಂಗಳನ್ನು ಬಳಸುತ್ತಾರೆ. ಅಲ್ಲದೆ ಮಕ್ಕಳು ಸಹ ಇಂತಹ ಬಣ್ಣದ ಆಟಿಕೆಗಳನ್ನು ಸಹ ಚೀಪುತ್ತವೆ. ಸೊ ಈ ಬಣ್ಣದ ಆಟಿಕೆಗಳನ್ನು ಚೀಪಿದಾಗ ಈ ಬಣ್ಣಗಳಲ್ಲಿರುವ ಭಾರಲೋಹಗಳಾದ ಲೆಡ್ ಮತ್ತು ಕ್ಯಾಡ್ಮಿಯಂಗಳು ಮಗುವಿನ ದೇಹವನ್ನು ಸೇರುತ್ತವೆ. ಮಗುವಿನ ದೇಹದಲ್ಲಿ ಇಂಥ ಭಾರಲೋಹಗಳು ಹೆಚ್ಚಿನ ಅನಾರೋಗ್ಯವನ್ನು ಮಕ್ಕಳಿಗೆ ಉಂಟು ಮಾಡುತ್ತವೆ. ಏಕೆಂದರೆ ಮಕ್ಕಳಲ್ಲಿ ಬಾಡಿಯಲ್ಲಿರತಕ್ಕಂಥ ಎಲ್ಲ ಆರ್ಗನ್ಗಳು ಅಂಗಾಂಗಗಳು ಇನ್ನುವ ಬೆಳೆಯುವ ಸ್ಥಿತಿಯಲ್ಲಿರುತ್ತವೆ. ಅಂಥ ಸಮಯದಲ್ಲಿ ಭಾರಲೋಹಗಳನ್ನು ಆ ಮಕ್ಕಳು ಬಣ್ಣಗಳ ಆಟಿಕೆಗಳ ಮೂಲಕ ಅದನ್ನು ಅವರ ಹೊಟ್ಟೆಯನ್ನು ತಲುಪಿದಾಗ ಅದು ರಕ್ತದಲ್ಲಿ ಸೇರುತ್ತದೆ. ಈ ಕ್ಯಾಡ್ಮಿಯಂ ಮತ್ತು ಲೆಡ್ಗಳು ಭಾರಲೋಹಗಳು ಮಕ್ಕಳಿಗೆ ರಕ್ತದಲ್ಲಿ ಸೇರಿದಾಗ ಮಕ್ಕಳಲ್ಲಿ ಅನೇಕ ಥರದ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಸಾರ್ವಜನಿಕರು ಮಕ್ಕಳಿಗೆ ಬಣ್ಣ ಬಣ್ಣದ ಆಟಿಕೆಗಳನ್ನು ಕೊಡಿಸುವುದಕ್ಕಿಂತ ಮುಂಚೆ ಇಂಥ ಬಣ್ಣಗಳಲ್ಲಿ ಭಾರಲೋಹಗಳು ಇವೆಯೇ ಎಂದು ಮೊದಲು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಸಾರ್ವಜನಿಕರು ಸಹ ತಾವು ಊಟ ಮಾಡುವ ಬಿಸಿ ಬಿಸಿ ಊಟ ಮಾಡುವ ಅಥವಾ ಕಾಫಿ ಅಥವಾ ಟೀ ಅಥವಾ ಯಾವುದೇ ಬಿಸಿ ಪದಾರ್ಥವನ್ನು ಪ್ಲಾಸ್ಟಿಕ್ಗಳಲ್ಲಿ ಶೇಖರಣೆ ಮಾಡಿದಾಗ ಆ ಪ್ಲಾಸ್ಟಿಕ್ಗಳಲ್ಲಿ ಇರತಕ್ಕಂಥ ಮೈಕ್ರೋ ಪ್ಲಾಸ್ಟಿಕ್ಗಳು ಬಿಡುಗಡೆಯಾಗುತ್ತವೆ ಹಾಗೂ ಅದರಲ್ಲಿರ್ತಕ್ಕಂಥ ಭಾರಲೋಹಗಳು ಬಿಡುಗಡೆಯಾಗುತ್ತವೆ. ಹಾಗಾಗಿ ಸಾರ್ವಜನಿಕರು ಸಹ ಪ್ಲಾಸ್ಟಿಕ್ಗಳಲ್ಲಿ ಸ್ಟೋರ್ ಮಾಡಿದ ಸಂಗ್ರಹಣೆ ಮಾಡಿದ ಯಾವುದೇ ಆಹಾರ ಪದಾರ್ಥಗಳನ್ನು ಉಪಯೋಗಿಸೇ ಇರುವುದು ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗುತ್ತದೆ. ಈ ಎಪಿಸೋಡ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಎರಡನೇ ಎಪಿಸೋಡ್ ಮುಕ್ತಾಯವಾಗುತ್ತದೆ.
9: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
17: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
18: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಕತೆ ಹೆಸರು ಬೇಲಿ ದೆವ್ವ. ದೆವ್ವ ಒಂದು ಬೇಲಿಯ ಮೇಲೆ ಕುಳಿತುಕೊಂಡು ಆಚೀಚೆ ಹೋಗುವವರಿಗೆ ತುಂಬ ಉಪಟಳ ಕೊಡ್ತಿತ್ತು. ಅದು ಜನರನ್ನು ಬೇಕೆಂದೇ ಅಣಕಿಸ್ತಿತ್ತು, ಬೆದರಿಸ್ತಿತ್ತು ಮತ್ತು ಅವರು ಮುಗ್ಗರಿಸಿ ಬೀಳುವಂತೆ ಮಾಡ್ತಿತ್ತು. ಹೊಂಡವಿಲ್ಲದ ಕಡೆ ಹೊಂಡವಿದೆ, ಹೊಂಡವಿರುವ ಕಡೆ ಹೊಂಡವಿಲ್ಲ ಎಂಬ ಭ್ರಮೆ ಹುಟ್ಟಿಸಿ ಆದಾಚಾರಿಗಳಿಗೆ ಅಡಚಣೆ ಉಂಟು ಮಾಡ್ತಿತ್ತು. ಕೆಲವು ಸಲ ಕಿಟಾರನೆ ಕಿರ್ಚಿ ಗಗನೆ ನಗ್ದಿತ್ತು, ಗೊಳೋ ಎಂದು ಅಳುತ್ತಿತ್ತು. ನೋಡಿದ್ರೆ ಜನರಿಗೆ ಏನು ಕಾಣಿಸ್ತಿರ್ಲಿಲ್ಲ. ಇನ್ನೂ ಕೆಲವು ಸಲ ಒಬ್ಬ ಪಾಪದ ಹುಡುಗನ ರೂಪದಲ್ಲಿ ಸುಮ್ಮನೆ ನಿಂತ್ಕೊಂಡು ದಾರಿ ಕೇಳಿದವರನ್ನ ದಾರಿ ತಪ್ಪಿಸ್ಬಿಡ್ತಿತ್ತು. ಹೀಗಾಗಿ ಹಳ್ಳಕ್ಕೆ ಹೋಗ್ಬೇಕಾದವರು ಕೊಳ್ಳದಲ್ಲಿ ಬೀಳ್ತಿದ್ರು, ಊರು ಸೇರ್ಬೇಕಾದವರು ಕಾಡು ಸೇರ್ತಿದ್ರು. ಈ ಉಪದ್ರ ಸಹಿಸಲಾರದೆ ಕೆಲವರು ಆ ದಾರಿಯನ್ನೇ ತೊರೆದು ಹೆಚ್ಚು ನಡೆದ್ರೂ ತೊಂದರೆ ಇಲ್ಲ, ಬೇರೆ ದಾರಿಯನ್ನ ಹುಡುಕಿಕೊಂಡಿದ್ರು. ಈ ದೆವ್ವದ ಚೇಷ್ಟೆಯಿಂದ ಬಚಾವಾದ್ರೆ ಸಾಕೆಂದ್ಕೊಂಡಿದ್ರು. ಇನ್ನೂ ಕೆಲವರು ಪುಟ್ಟನಲ್ಲಿಗೆ ಬಂದು ದೆವ್ವದ ಬಗ್ಗೆ ದೂರಿದ್ರು. ಯಾಕೆಂದ್ರೆ ಪುಟ್ಟನು ಮಾತ್ರ ದೆವ್ವಕ್ಕೆ ಹೆದರುವನಲ್ಲ ಎಂದು ಎಲ್ರಿಗೂ ಗೊತ್ತಿತ್ತು. ಏನ್ ಮಾಡುವುದೋ, ಸಾಧ್ಯವೋ ಅದನ್ನ ನಾನು ಮಾಡ್ತೇನೆ ಎಂದು ಪುಟ್ಟ ಅವರಿಗೆ ಆಶ್ವಾಸನೆ ಇತ್ತ. ನಂತರ ಅವನು ನೇರವಾಗಿ ಬೇಲಿಯ ಬಳಿ ಹೋಗಿ, ಬಾರಯ್ಯ ಈಚೆ ಎಂದು ದೆವ್ವವನ್ನ ಕರೆದ. ದೆವ್ವ ಪ್ರತ್ಯಕ್ಷವಾಗಿ ಅವನೆದುರು ನಿಂತ್ಕೊಂಡು ಎಂದು ಬೆದರಿಸ್ತು. ನಿನ್ ಮೇಲೆ ಸಾವಿರಾರು ದೂರುಗಳು ಬಂದಿವೆ, ಜನರಿಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಿರುವಂತೆ, ನಿಜಾನ ಎಂದು ಕೇಳಿದ ಪುಟ್ಟ. ದೆವ್ವ, ನನ್ನನ್ನು ಕೇಳೋದಕ್ಕೆ ನೀನ್ಯಾರೋ, ಹೋಗ್ಲ ಹೋಗು, ಅಡುಗೆ ಮನೆಯಲ್ಲಿ ಏನಾದ್ರೂ ಚುರುಮುರಿ ಇದ್ರೆ ಹೋಗಿ ತಿನ್ನು, ನನಗೂ ಸ್ವಲ್ಪ ತಗೊಂಡ್ ಬಾ ಎಂದು ಆರ್ಭಟಿಸ್ತು. ಕೆಲ್ಸಕ್ಕೆ ಬಾರದ ಮಾತು ಹೇಳ್ಬೇಡ, ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋಗು, ಇಲ್ದಿದ್ರೆ ನಿನಗೆ ಪರಿಣಾಮ ಒಳತಾಗುವುದಿಲ್ಲ ಎಂದು ಹೇಳಿದ ಪುಟ್ಟ. ಬೇಲಿಯಲ್ಲಿ ಕೂರೋದು ದೆವ್ವದ ಹಕ್ಕು, ಲಗಾಯಿತಿನಿಂದ್ಲೂ ಹಾಗೆ. ನಿನಗೇನ್ ಗೊತ್ತು, ನಿನ್ನೆ ಮಳೆಗೆ ಇವತ್ ಹುಟ್ಟಿದ ತಗಡೆ, ನಾನೇನು ಜಗ್ಗುವನಲ್ಲ, ನೀನೇನ್ ಮಾಡ್ತೀಯೋ ಮಾಡು ಎಂದಿತ್ತು ದೆವ್ವ. ಪುಟ್ಟ ಓಂ ಹ್ರೀಂ ದೆವ್ವ ನಿರ್ಗಾಯ ನಮಃ ಛೂ ಭದ್ರಕಾಳಿ ಎಂದು ದೊಡ್ಡದಾಗಿ ಮಂತ್ರಿಸಿ ದೆವ್ವದ ಕಡೆ ಬೂದಿ ಎರಚಿದ. ಬೂದಿ ತಗಲಿದ್ದೇ ದೆವ್ವ ನೋವಿನಿಂದ ಕಿರ್ಚುತ್ತಾ ಪುಟ್ಟನ ಕಾಲಿಗೆ ಬಿತ್ತು. ದಮ್ಮಯ್ಯ ಪುಟ, ಬಿಟ್ಬಿಡು, ನನ್ನನ್ನು ಹೊರಟು ಹೋಗ್ತೇನೆ, ಇನ್ಮೇಲೆ ಇಲ್ಲಿ ಕ್ಷಣವೂ ನಿಲ್ಲಲ್ಲ ಎನ್ನುತ್ತಾ ಅಲ್ಲಿಂದ ಕಾಲ್ಕಿತ್ತಿತ್ತು. ಊರವರಿಗೆ ನೆಮ್ಮದಿ ಆಯಿತು. ಕೆಲವು ದಿನಗಳು ಕಳೆದ್ವು. ಆಮೇಲೆ ಒಂದಿನ ಅದೇ ದೆವ್ವ ಬಾವಿಯಲ್ಲಿ ಕಾಣಿಸ್ಕೊಳ್ತು. ಕೆಲವು ಸಲ ಅದು ಬಾವಿ ಕಟ್ಟೆ ಮೇಲೆ ವಿಚಿತ್ರ ಪ್ರಾಣಿಯಂತೆ ಕುಳಿತಿರ್ತಿತ್ತು. ಕೆಲವು ಸಲ ಹಾವಿನಂತೆ ರಾಟೆಗೆ ಸುತ್ತಕೊಂಡು ಇರ್ತಿತ್ತು. ಇನ್ನೂ ಕೆಲವು ಸಲ ಬಾವಿಯೊಳಗೆ ಬಂಡೆಗಲ್ಲಿನಂತೆ ಬಿದ್ದಿರ್ತಿತ್ತು. ಇದರಿಂದಾಗಿ ಎಲ್ಲರೂ ಆತಂಕಗೊಂಡ್ರು. ನೀರಿಗೆ ಬರುವ ಹೆಂಗಸರು ಪ್ರತ್ಯೇಕವಾಗಿಯೂ ಭಯಗ್ರಸ್ತರಾದ್ರು. ಅವರು ಬಿಂದಿಗೆಯನ್ನ ಬಾವಿಗೆ ಇಳಿಸಿದ್ರೆ ನೀರು ತುಂಬುವ ಗುಳು ಗುಳು ಶಬ್ದ ನಿಲ್ಲುತ್ತಲೇ ಇರಲಿಲ್ಲ. ನೀರು ತುಂಬಿತು ಎಂದು ಮೇಲೆ ಎಳೆದ್ರೆ ಒಮ್ಮೊಮ್ಮೆ ಹಗ್ಗ ಮಾತ್ರ ಮೇಲ್ ಬರ್ತಿತ್ತು, ಬಿಂದಿಗೆ ಮಾತ್ರ ಮಾಯವಾಗಿ ಹೋಗ್ಬಿಡ್ತಿತ್ತು. ಅಲ್ಲದೆ ಬಾವಿಯೊಳಗಿಂದ ವಿಚಿತ್ರವಾದ ಶಬ್ದಗಳು ಬರ್ತಿದ್ವು. ಬಾ ನೀರಿಗೆ ಬಾ, ಹಾರು ಬಾವಿಗೆ ಬಾ, ಹಾರು ಎಂದು ಮುಂತಾದ ಕರೆಗಳು ಆಳದಿಂದ ಕೇಳಿಸ್ತಿದ್ವು. ಹೆಂಗಸರು ನೀರಿಗೆ ಹೋಗುವುದನ್ನ ನಿಲ್ಲಿಸ್ಬಿಟ್ರು. ಮನೆ ಮನೆಗಳಲ್ಲೂ ನೀರಿಲ್ಲದೆ ಅಡುಗೆ ನಿಂತಿತ್ತು. ಮಕ್ಕಳು ಮರಿಗಳು ಕಂಗಾಲಾದ್ರು. ನಾವು ತರ್ತೇವೆ ನೀರು ಎಂದು ಧೈರ್ಯದಿಂದ ಹೋದ ಗಂಡಸರು ನೀರಿಲ್ಲದೆ ಮರಳತೊಡಗಿದ್ರು. ಯಾಕಂದ್ರೆ ಬಾವಿಯೊಳಕ್ಕೆ ಹಗ್ಗ ಎಷ್ಟು ಆಳಕ್ಕೆ ಇಳಿಸಿದ್ರೂ ನೀರು ಅದು ತಲುಪ್ತಿರ್ಲಿಲ್ಲ. ಹಗ್ಗ ಇಳಿಸಿದಷ್ಟೇ ನೀರು ಕೂಡ ಕೆಳಕ್ಕೆ ಹೋಗ್ತಿತ್ತು. ಇದೆಲ್ಲವೂ ಬಾವಿಯೊಳಗೆ ಮನೆ ಮಾಡಿದ್ದ ದೆವ್ವದ ತಂತ್ರವೆಂದು ಬೇರೆ ಹೇಳಬೇಕಿಲ್ಲ. ಕೆಲವು ಜನರು ಪುಟ್ಟನನ್ನ ದೂರಿದ್ರು.
ಇದೆಲ್ಲ ಪುಟ್ಟನ್ ತರ್ಲೆ. ಬೇಲಿ ದೇವ ಬೇಲಿಯಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಅದನ್ನು ಅಲ್ಲಿಂದ ಓಡಿಸ್ಬೇಕಾದ ಅಗತ್ಯವೇನಾದ್ರೂ ಏನಿತ್ತು ಎಂದ. ಈ ಮಾತು ಪುಟ್ಟನ್ ಕಿವಿಗೆ ಬೀಳದೆ ಇರಲಿಲ್ಲ. ಅವನಿಗೆ ಇದರಿಂದ ಬೇಸರವೆನಿಸಿದ್ರೂ ಅವನೇನು ಹೇಳಿಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಈ ದೆವ್ವವನ್ನ ಬಾವಿಯಿಂದ ಓಡಿಸಲು ತೀರ್ಮಾನಿಸಿದ. ಹೀಗೆಂದುಕೊಂಡು ಅವನು ನೇರವಾಗಿ ಬಾವಿಯ ಬಳಿ ಬಂದು ಬಾರಯ್ಯ ಈಚೆ ಎಂದು ದೆವ್ವವನ್ನ ಕರೆದ. ದೆವ್ವ ಗಗಿಸುತ್ತಾ ಮೇಲಕ್ಕೆ ಬಂತು. ಬೇಲಿಯಿಂದ ಹೋಗು ಎಂದಿದ್ದಕ್ಕೆ ಬಾವಿಗೆ ಬಂದ್ಯಾ? ನೀನು ಬಾವಿಯಲ್ಲೂ ಇರಬಾರ್ದು, ತಿಳಿತಾ? ಜನ ನೀರಿಲ್ದೆ ಬಳಲ್ತಿದ್ದಾರೆ, ತಕ್ಷಣ ಹೊರಟೋಗಿ ಇಲ್ಲಿಂದ ಎಂದು ಪುಟ್ಟ ಅದಕ್ಕೆ ಆಜ್ಞಾಪಿಸಿದ. ದೆವ್ವ ನಕ್ಕು. ತಕ್ಷಣ ಹೊರಟೋಗು ಇಲ್ಲಿಂದ ಎಂದು ಅಣಕಿಸ್ತು. ಬಾವಿಯಲ್ಲಿ ಕುಳಿತುಕೊಳ್ಳೋದು ದೆವ್ವದ ಹಕ್ಕು, ಇದು ಲಗಾಯ್ತ್ಲಿಂದ್ಲೂ ಹೀಗೆ. ನೀನು ಯಾರ್ ಹೇಳೋದಕ್ಕೆ? ನಿನ್ನೆ ಬೀಸಿದ ಗಾಳಿಗೆ ಇವತ್ ಹುಟ್ಟಿದ್ ಮಿಡಿದೆ ನೀನು, ಹೋಗಯ್ಯ ಹೋಗು ಎಂದಿತು ದೆವ್ವ. ಪುಟ್ಟ ಒಂದು ಹಿಡಿ ಬೂದಿ ತೆಗೆದು ಓಂ ಹೀಂ ದೆವ್ವ ನಿರ್ಘಾಯ ನಮಃ ಛೂಭದ್ರಕಾಳಿ ಎಂದು ದೊಡ್ಡದಾಗಿ ಮಂತ್ರಿಸಿ ಒಂದು ಹಿಡಿ ಬೂದಿಯನ್ನ ಎರಚಿದ. ಆದ್ರೆ ದೆವ್ವ ಜಗ್ಲಿಲ್ಲ. ಅದು ಹಳೆ ಮಂತ್ರವಾಯ್ತು, ಅದು ನನ್ ಮೇಲೆ ಕೆಲಸ ಮಾಡುವುದಿಲ್ಲ ಎಂದಿತು. ಹಾಗೋ, ಹಾಗಾದ್ರೆ ಇದು ಇನ್ನೊಂದು ಮಂತ್ರ. ಓಂ ಹೀಂ ದೆವ್ವ ನಿಷ್ಕಾಯ ನಮಃ ಛೂಭದ್ರಕಾಳಿ ಎನ್ನುತ್ತಾ ದೆವ್ವದ ಕಡೆಗೆ ಇನ್ನೊಂದು ಹಿಡಿ ಬೂದಿಯನ್ನ ಎರಚಿದ. ಈಗ ದೆವ್ವ ನೋವಿನಿಂದ ಕಿಟಾರನೆ ಕಿರಿಸ್ತಾ ಪುಟ್ಟನ್ ಕಾಲಿಗೆ ಬಿದ್ದು, ಅಯ್ಯೋ ಪುಟ್ಟ, ನನ್ನನ್ನು ಬಿಟ್ಬಿಡು, ನೀನ್ ಹೇಳಿದ ಹಾಗೆ ಕೇಳ್ತೇನೆ ಎಂದು ಅಂಗ್ಲಾಚಿತು. ಇನ್ ಮುಂದೆ ನೀನು ಬಾವಿಯಲ್ಲಿ ಇರಬಾರ್ದು, ಬೇರೆ ಎಲ್ಲಿಗಾದ್ರೂ ಹೊರಟೋಗು ಎಂದ ಪುಟ್ಟ. ಆಯ್ತಪ್ಪ ಆಯ್ತು ಎಂದು ದೆವ್ವ ಅಲ್ಲಿಂದ ಓಡ್ ಹೋಯ್ತು. ಜನ ನೆಮ್ಮದಿಯ ನಿಟ್ಟಿಸರು ಬಿಟ್ರು. ಹೀಗೆ ಪುಟ್ಟ ಬೇಲಿಯಲ್ಲಿದ್ರೆ ಅಲ್ಲಿಂದ ಓಡಿಸ್ತಿ, ಬಾವಿಯಲ್ಲಿದ್ರೆ ಅಲ್ಲಿಂದನೂ ಓಡಿಸಿದಿ. ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ನೀನೇ ಹೇಳು. ನಾನು ಇದನ್ನೆಲ್ಲ ಬರೇ ಚೇಷ್ಟೆಗೆ ಮಾಡಿದ್ದೇನೆ ಹೊರತು ತೊಂದರೆ ಕೊಡುವುದಕ್ಕಲ್ಲ ಎಂದಿತು ದೆವ್ವ. ಅದು ಪುಟ್ಟನಿಗೆ ನಿಜವೆನಿಸ್ತು. ನಿನಗಂದು ಜಾಗ ತೋರಿಸ್ತೇನೆ, ನೀನಿನ್ನು ಮುಂದೆ ಮಕ್ಕಳ ಪುಸ್ತಕದೊಳಗೆ ಇರು, ಅವರಿಗೆ ಮನರಂಜನೆ ನೀಡ್ತಾ ಎಂದ ಪುಟ್ಟ. ಆಯ್ತಪ್ಪ ಆಯ್ತು, ಇನ್ ಮುಂದೆ ನಾನು ಯಾರಿಗೂ ಉಪದ್ರ ಕೊಡುವುದಿಲ್ಲ, ಮಕ್ಕಳ ಮನಸ್ಸನ್ನ ರಂಜಿಸ್ತೇನೆ, ಯಾರಿಗೂ ತೊಂದರೆ ಆಗಲ್ ಹಾಗೆ ಎಂದಿತು. ಹೀಗೆ ಕೊನೆಗೂ ಬೇಲಿ ದೆವ್ವ ಮಕ್ಕಳ ಪುಸ್ತಕದೊಳಗೆ ಬಂದು ಸೇರ್ಕೊಂಡ್ತು. ಮಕ್ಕಳು ದೊಡ್ಡವರು ಎಲ್ರೂ ಪುಟ್ಟನನ್ನ ಕೊಂಡಾಡಿದ್ರು. ದೆವ್ವಕ್ಕೂ ಒಂದು ನೆಲೆ ಸಿಕ್ಕ ಹಾಗಾಯ್ತು. ಅದು ಆಗಾಗ ಕತೆಗಳಲ್ಲಿ ಕಾಣಿಸ್ಕೊಳ್ಳುತ್ತಾ ಅವರ ಮನಸ್ಸನ್ನ ರಂಜಿಸ್ತಾ ಇರ್ತದೆ.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಕಡಿವಾಣ ತೊಡಿಸು. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿಯಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈದಿಪುದು ಮಂಕುತಿಮ್ಮ. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು, ವಲ್ಮೀಕವೆಂದು ಒಡಲ ಜರೆಯದಿರು. ವಲ್ಮೀಕ ಅಂದ್ರೆ ಹುತ್ತ, ಒಡಲ ಅಂದ್ರೆ ನಮ್ಮ ದೇಹ. ಕಲ್ಮಷದ ಕೆಟ್ಟು ಕೊಳ್ಕಾಗಿರೋ ಹುತ್ತದ ಹಾಗೆ ನಮ್ಮ ಒಡಲು ಅಂತ, ಅದನ್ನ ಹಳಿಯೋದಕ್ಕೆ ಹೋಗ್ಬೇಡ. ಬ್ರಹ್ಮಪುರಿ ಎಂದದನು, ಬ್ರಹ್ಮಪುರಿ ಎಂದು ಅದನ್ನು ಋಷಿಗಳು ಒರೆದಿಹರು ಹೇಳಿದ್ದಾರೆ ಈ ತರ, ಅದು ಬ್ರಹ್ಮಪುರಿ ಅಂತ ಋಷಿಗಳು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ಹಮ್ಮು ಅಂದ್ರೆ ವಿಪರೀತ ಶಕ್ತಿ ಇರುವಂತಹ ಹಯ ಕುದುರೆಯನ್ನ ಕಾಪಿಟ್ಟು ಕಾಪಾಡಿ ಕಡಿವಾಣ ತೊಡಿಸೆ ನಮ್ಮ ಗುರಿ ಗೈದಿಪ್ಪುದು, ನಮ್ಮ ಗುರಿಯನ್ನ ಸೇರಿಸತ್ತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈದಿಪುದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ನಮ್ಮ ಋಷಿ ಮುನಿಗಳು ಕರೆದ ಬ್ರಹ್ಮಪುರಿ ಅಂತ ಹೇಳಿರೋ ಈ ಒಡಲನ್ನ ಅಸಹ್ಯದ ಹುತ್ತ ಅಂತ ಜರಿಯೋದಕ್ಕೆ ಹೋಗ್ಬೇಡ. ನಮ್ಮೊಳಗಿರೋ ಹಮ್ಮುಳ್ಳ ಕುದುರೆಗೆ ಕಡಿವಾಣ ತೋಡಿಸಿ ಕಾಪಾಡು, ಆಗ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತಿದ್ದಾರೆ ಇಲ್ಲಿ ಗೊಂಡಪ್ಪನವರು. ನೀವು ಕೇಳಿರ್ತೀರ, ಮನುಷ್ಯನ ದೇಹ ಮೂಳೆ ಮಾಂಸಗಳ ತಡಿಕೆ, ಅದೊಂದು ಮಲಮೂತ್ರಗಳನ್ನು ತುಂಬಿಕೊಂಡ ಕೊಳಕಿನ ಚೀಲ, ಅದರಲ್ಲಿ ಯಾವ ಸುಖ ಕೂಡ ಇಲ್ಲ ಅಂತ ಒಂದಷ್ಟು ಜನ ನಿರಾಸೆಯಿಂದ ಋಣಾತ್ಮಕತೆಯಿಂದ ಹೇಳಿರೋದಿದೆ. ಆದರೆ ದೇಹವೇ ಇಲ್ಲದೆ ಯಾವುದಾದ್ರೂ ಕಾರ್ಯ ಆಗೋದಿಕ್ಕಾಗತ್ತಾ? ಚೇತನದ ಕಾರ್ಯನ ಸಾಧಿಸಿ ತೋರಿಸೋದು ದೇಹ, ಅದನ್ನು ಋಷಿಗಳು ಬ್ರಹ್ಮಪುರಿ ಅಂತ ಸಾರಿದ್ದಾರೆ. ಅದು ಚೈತನ್ಯದ ಸಾಧನೆಯ ವಾಹನ, ಅದ್ರ ಬಗ್ಗೆ ತಿರಸ್ಕಾರ ಮಾಡಬಾರ್ದು. ನಾವು ಯಾವುದೇ ಚಿಂತನೆಯನ್ನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೋದ ಹಾಗೆ ಅದು ನಮ್ಮನ್ನು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ, ಸೂಕ್ಷ್ಮದಿಂದ ಸೂಕ್ಷ್ಮಾತಿ ಸೂಕ್ಷ್ಮದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈಗ ನಾವೊಂದು ಮೇಜನ್ನು ಗಮನಿಸೋಣ. ಅದು ಮಾಡಿರೋದು ಮರದಿಂದ. ಆ ಮರ ನಿರ್ಮಾಣ ಆದದ್ದು ಬೇರೆ ಬೇರೆ ಅಣುಗಳಿಂದ. ಅಣುಗಳನ್ನು ವಿಶ್ಲೇಷಣೆ ಮಾಡಿದಾಗ ಪರಮಾಣು ಹೊರಗೆ ಬರುತ್ತೆ. ಪರಮಾಣುವನ್ನು ಮತ್ತು ಇನ್ನೂ ವಿಶ್ಲೇಷಿಸಿದಾಗ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳು ಕಾಣುತ್ತೆ. ಅವುಗಳನ್ನು ಇನ್ನೂ ವಿಶ್ಲೇಷಣೆ ಮಾಡಿದಾಗ ಅವೆಲ್ಲ ಮರೆಯಾಗಿ ಪಾರ್ಕ್ ಅನ್ನೋ ಸೂಕ್ಷ್ಮಾತಿ ಸೂಕ್ಷ್ಮ ಕಣ ಕಾಣಬಹುದು. ಹೀಗೆ ವಿಜ್ಞಾನಿಗಳು ವಸ್ತುಗಳನ್ನು ವಿಶ್ಲೇಷಿಸಿದ ಹಾಗೆ ನಮ್ಮ ಹಿಂದಿನ ಋಷಿ ಮುನಿಗಳು ಮನುಷ್ಯನ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡ್ತಾರೆ. ಮನುಷ್ಯನ ನಿಜವಾದ ವ್ಯಕ್ತಿತ್ವ ಯಾವುದು? ದೇಹ, ಇಂದ್ರಿಯ ಅಷ್ಟೇನಾ ಅವನ ವ್ಯಕ್ತಿತ್ವ? ಅಲ್ಲ, ಅನೇಕ ಪದರುಗಳಿಂದ ಆಗಿದ್ದನ್ನ ಗುರುತಿಸಿದ್ದಾರೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನೋ ಮೂರು ಅವಸ್ಥೆಗಳ ವಿಶ್ಲೇಷಣೆಯಿಂದ ವ್ಯಕ್ತಿತ್ವ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಅನ್ನೋ ಶರೀರಗಳಿಂದ ಕೂಡಿದೆ ಅಂತ ಕಂಡುಹಿಡಿತಾರೆ. ಸ್ಥೂಲವಾದ ದೇಹದಲ್ಲಿ ಅಸಾಧ್ಯವಾದ ಶಕ್ತಿ ಇದೆ. ನೀವು ಭಗವದ್ಗೀತೆಯಲ್ಲೂ ಕೇಳಿರ್ತೀರ, ದೇಹವನ್ನ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ಹಂಸ ಸದಾಶಿವ ಅಂತ. ಈ ದೇಹ ಭಗವಂತ ವಾಸ ಮಾಡ್ತಾ ಇರೋ ದೇವಾಲಯ. ಕಾಳಿದಾಸ ಕೂಡ ಹೇಳ್ತಾರೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ. ಧರ್ಮ ಸಾಧನೆಯಲ್ಲಿ ಶರೀರವೇ ಮೊದಲನೆಯದ್ದು. ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ಕರ್ತವ್ಯ. ಇನ್ನು ಇಂತಹ ದೇಹವನ್ನು ನಾವು ಎರಡು ರೀತಿಯಲ್ಲಿ ಹಾಳು ಮಾಡಿಬಿಡ್ತೀವಿ. ಒಂದು ಅತಿಯಾದ ಭೋಗದಿಂದ, ಇನ್ನೊಂದು ಅತಿಯಾದ ದಂಡನೆಯಿಂದ. ಎರಡೂ ಅತಿರೇಕಗಳು ಮತ್ತು ತಪ್ಪು ಕೂಡ. ಹಾಗಾಗಿ DVJ ಅವರು ಕಗ್ಗದ ಮೂಲಕ ಹೇಳ್ತಾ ಇರೋದು ಕೂಡ ಅದನ್ನೇ. ಈ ದೇಹ ಪವಿತ್ರವಾದದ್ದು, ಶಕ್ತಿಶಾಲಿಯಾದ ಕುದುರೆ ಇದ್ದ ಹಾಗೆ. ಅದನ್ನು ಚೆನ್ನಾಗಿ ಕಾಪಾಡೋದು ಎಷ್ಟು ಮುಖ್ಯನೋ ಕಡಿವಾಣ ಹಾಕಿ ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗೆ ಮಾಡಿದಾಗ ಮಾತ್ರ ಈ ದೇಹ ತನ್ನ ಗುರಿಯನ್ನು ತಲುಪಿಸತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
9: ಓಕೆ ಸ್ನೇಹಿತರೆ, ಈಗಾಗಲೇ ನಾವು ಇಂದಿನ 3 ಎಪಿಸೋಡ್ನಲ್ಲಿ ಈ ಮನೋನಾಟಕದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ಥಿಯರಿ ಆಗ್ಬೋದು ಅಥವಾ ಪ್ರಾಕ್ಟಿಕಬಿಲಿಟಿ ಆಗ್ಬೋದು, ಇದ್ರ ಕುರಿತು ತುಂಬ ಆಳವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಈ ಚರ್ಚೆಯನ್ನು ಇವತ್ತು ಮತ್ತೆ ಮುಂದುವರ್ಸೋಣ. ನಮಸ್ಕಾರ ಶ್ರೀನಿವಾಸ.
10: ನಮಸ್ಕಾರ. ನೋಡಿ, ಕಳೆದ ಸಂಚಿಕೆಯಲ್ಲಿ ನಾವು ಈಗಾಗಲೇ ಒಂದು ತತ್ವನ ಚರ್ಚೆ ಮಾಡಿದ್ದೀವಿ, ಆ್ಯನ್ ಎಕ್ಸಿಸ್ಟೆನ್ಷಿಯಲ್ ಫಿನಾಮಿನಾಲಜಿಕಲ್ ಮೆಥಡ್ ಅಥವಾ ಅಸ್ತಿತ್ವವಾದ ವಿದ್ಯಮಾನ ಶಾಸ್ತ್ರೀಯ ವಿಧಾನ ಅನುಸರಿಸ್ತದೆ ಮನೋನಾಟಕ ಅನ್ನೋದು ಒಂದು ತತ್ವ ನಾವೀಗ ಗುರುತಿಸಿದ್ದೀವಿ. ಎರಡನೇ ತತ್ವ ನಾವೀಗ ಗುರುತಿಸಿಕೊಳ್ತಿರೋದು ಈ ಸಂಚಿಕೆಯಲ್ಲಿ, ದ ಮೊಮೆಂಟ್ ಅಥವಾ ಕ್ಷಣ ಅಂತೀವಿ. ತತ್ಕ್ಷಣ, ಆ ಕ್ಷಣ, ಆ ಕ್ಷಣಕ್ಕೆ ಒಬ್ಬರ ಸತ್ಯ ಆ ಕ್ಷಣದಲ್ಲಿನ ಒಬ್ಬರ ಸತ್ಯ ಆಗಿರ್ತದೆ. ಇವರೆಗೂ ಒಬ್ಬರ ಸತ್ಯ ಅಂತ ಯೋಚನೆ ಮಾಡಿದ್ವಿ ಕಳೆದ ಸಂಚಿಕೆಯಲ್ಲಿ.
9: ಆ ಕ್ಷಣದ ಸತ್ಯ ಅದು,
10: ಆ ಕ್ಷಣದಲ್ಲಿನ ಒಬ್ಬರ ಸತ್ಯ, ನಂತರದ ಕ್ಷಣದ ಒಬ್ಬರ ಸತ್ಯ ಬೇರೆ ಆಗ್ಬೋದು.
9: ಸತ್ಯ ಇದೆ, ಸತ್ಯ ಅದು.
10: ನೆನಪುಗಳು ಗಮನಾರ್ಹವಾದ ಮಾರ್ಪಾಡುವಿಕೆಗೆ ಒಳಗಾಗ್ತದೆ ಅಂತ ಹೇಳ್ತಾರೆ.
9: ನೆನಪುಗಳು
10: ಒಂಥರ ನೀವು ಸಿಗ್ನಿಫಿಕೆಂಟ್ ಚೇಂಜಸ್ಗಳಿಗೆ ಒಳಗಾಗ್ತಾ ಇರ್ತದೆ.
9: ಓಕೆ ಓಕೆ, ಆ ನೆನಪು ಅದೇ ಸತ್ಯ ಆಗಿಲ್ಲ, ಅದು ಮತ್ತೆ ಬೆಳವಣಿಗೆ ಆಗ್ತದೆ,
10: ಇಂಟೆನ್ಸಿಟಿ ಚೇಂಜ್ ಆಗ್ಬೋದು, ಅಪ್ರೋಚ್ ಚೇಂಜ್ ಆಗ್ಬೋದು, ಅದು ಕೊಟ್ಟಂಥ ಅನುಭವಗಳು ಚೇಂಜ್ ಆಗ್ತಾ ಹೋಗ್ಬೋದು. ಮೊದಲು ಹತ್ತಿರ್ತೀವಿ, ನೆಕ್ಸ್ಟ್ ಅದನ್ನೇ ನೋಡಿ ನಕ್ಕಿರ್ತೀವಿ, ಅಯ್ಯೋ ಅವತ್ತು ಹಂಗೆ ಮಾಡಿಬಿಟ್ಟು ನಾ ಅಂತೀವಿ, ಇನ್ನೊಂದು ಸ್ವಲ್ಪ ದಿವಸ ಆದರೆ ಅಯ್ಯೋ ಹಿಂಗಾಯ್ತಾ ಅಂತ ಹೇಳ್ತೀವಿ. ವರ್ತಮಾನದಲ್ಲಿ ಅವುಗಳನ್ನು ಯಾವ ರೀತಿಯಲ್ಲಿ ನೆನಪಿಸಿಕೊಳ್ಳುತ್ತೇವೆ ಎಂಬುದು ಒಂದು ಘಟನೆಯು ನಮ್ಮ ಕ್ರಿಯೆಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಅವಲಂಬಿಸಿರ್ತದೆ. ಏನೋ ಆಯಿತು ಅಂದಾಗ ಆ ವರ್ತಮಾನದಲ್ಲಿ ಅವತ್ತಿನ ನಡೆದಿದ್ದನ್ನು ಯಾವ ರೀತಿ ನೆನಪಿಸ್ಕೋತೀವಿ ಅನ್ನೋದರ ಆಧಾರದ
9: ಮೇಲೆ
10: ನಮ್ಮ ಕ್ರಿಯೆಗಳ ಮೇಲೆ ವರ್ತನೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ,
9: ವ್ಯಕ್ತಿ ಆಗ್ಬೋದು ಸಮಾಜ ಆಗ್ಬೋದು.
10: ಮನೋನಾಟಕದಲ್ಲಿ ಈ ಮೇಲಿನ ಅಂಶ ಅತ್ಯಂತ ಪ್ರಮುಖವಾದದ್ದು.
9: ಓಕೆ, ಆ ಸಮಯ ಸಂದರ್ಭದಲ್ಲಿ ಆಗಿರುವಂಥ ಅನುಭವಗಳು.
10: ಥಿಯೇಟರ್ನಲ್ಲಿ ನಾವೇನು ಹೇಳ್ತೀವಿ ರಂಗಭೂಮಿಯಲ್ಲಿ, ಲಿವಿಂಗ್ ಇನ್ ಪ್ರೆಸೆನ್ಸ್ ಅಂತೀವಿ.
9: ಓಕೆ,
10: ವರ್ತಮಾನದಲ್ಲಿ
9: ಬದುಕಬೇಕಾಗತ್ತೆ.
10: ಆ ವರ್ತಮಾನ ಅನ್ನೋ ಮೈಕ್ರೋ ಲೆವೆಲ್ ಸ್ಪಿಲ್ಟ್ ಮಾಡಿದ್ರೆ ಆ ಕ್ಷಣಕ್ಕೆ
9: ಆ ಕ್ಷಣದ್ದೇ ಸತ್ಯ.
10: ನೋಡಿ, ಒಂದು ಸಲ ಉಸಿರು ಎಳ್ಕೊಂಡು ಉಸಿರು ಬಿಡೋದಕ್ಕೆ ಒಂದು ಕ್ಷಣ
9: ಕ್ಷಣ,
10: ಒಂದು ಸಲ ಉಸಿರು ಎಳ್ಕೊಂಡು ಉಸಿರು ಬಿಟ್ಟ ಅಂದರೆ ನೆಕ್ಸ್ಟ್ ಉಸಿರು ಎಳ್ಕೊಂಡಾಗ ಮರುಜನ್ಮನೇ. ಎಷ್ಟು ಸಲ ಉಸಿರು ಎಳೆದು ಬಿಡ್ತಾ ಇರ್ತೀರೋ ಅಷ್ಟು ಜನ್ಮಗಳು ಆ ಕ್ಷಣಗಳ ಬದುಕು ನಡೀತಾನೆ ಇರ್ತದೆ. ಹೌದಾ, ಇಲ್ಲಿ ನಾಯಕ ಅಂದರೆ ಪ್ರೊಟಾಗನಿಸ್ಟ್ ಅಂತ ಅವ್ರು ಹೇಳ್ತಾರೆ. ನಾಯಕನಿಗೆ ಆತನ ಅಥವಾ ಆಕೆಯಲ್ಲಿ ಹುದುಗಿರುವ ವ್ಯಕ್ತಿನಿಷ್ಠ ಸತ್ಯವನ್ನು ಮನೋನಾಟಕ ವೇದಿಕೆ ಸೈಕೋಡ್ರಾಮ್ಯಾಟಿಕ್ ಸ್ಟೇಜ್ನಲ್ಲಿ ನಾಟಕೀಯ ಕ್ರಿಯೆಗಳ ರೂಪದಲ್ಲಿ ಸೃಷ್ಟಿಸೋದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ.
9: ಇನ್ನೊಮ್ಮೆ ಹೇಳಿ.
10: ಇಲ್ಲಿ ನಾಯಕ ಅಂತ ಇರ್ತಾನೆ,
9: ಓಕೆ,
10: ಅವನು ಪ್ರೊಟಾಗನಿಸ್ಟ್ ಅಂತ ಕರೆಯೋಣ. ಅವನಲ್ಲಿ ಅಥವಾ ಆಕೆಯಲ್ಲಿ, ಅದು ಆಕೆನಾರು ಆಗ್ಬೋದು ಆತ
9: ನಾಯಕಿ ಆಗ್ಬೋದು ನಾಯಕ ಆಗ್ಬೋದು,
10: ಅವರಲ್ಲಿ ಹುದುಗಿರೋ ಒಂದು ವ್ಯಕ್ತಿನಿಷ್ಠ ಸತ್ಯ ಇದೆ ಆ ಕ್ಷಣದ ಅವರ
9: ವ್ಯಕ್ತಿಯ
10: ಸತ್ಯ. ಹೌದಾ, ಮನೋನಾಟಕದ ವೇದಿಕೆಯಲ್ಲಿ ಸುಮ್ಮನೆ ಹೇಳಕ್ಕೆ ಪ್ರೋತ್ಸಾಹ ಕೊಡಲ್ಲ, ನಾಟಕೀಯ ಕ್ರಿಯೆಗಳ ರೂಪದಲ್ಲಿ ಸೃಷ್ಟಿ ಮಾಡು. ಮತ್ತೆ ಹೇಳ್ತಾ ಇದ್ದಾರೆ ಸೃಷ್ಟಿ ಅಂತಲೇ ಪದ, ಕ್ರಿಯೇಟ್ ರೀಕ್ರಿಯೇಟ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಮನೋನಾಟಕ ಅದಕ್ಕೆ ಪ್ರೋತ್ಸಾಹ ಕೊಡ್ತದೆ. ಇದರೊಳಗೆ ವ್ಯಕ್ತಿನಿಷ್ಠ ಸತ್ಯ ಆಗಿರಬೇಕು, ಅವರಲ್ಲೇ ಉದ್ಗಿರೋದಾಗಿರ್ಬೇಕು, ಆ ಕ್ಷಣದ ಸತ್ಯ ಆಗಿರಬೇಕು. ಮನೋನಾಟಕದ ವೇದಿಕೆ ಕೊಡ್ತೀವಿ, ಅದನ್ನು ನೀವು ಸುಮ್ಮನೆ ಕ್ರಿಯೆಗಳ ಮುಖಾಂತರ ತೋರಿಸ್ಬೇಡಿ, ನಾಟಕೀಯ ಕ್ರಿಯೆಗಳ ರೂಪ ಡ್ರಾಮ್ಯಾಟಿಕ್
9: ರೀಕ್ರಿಯೇಷನ್ನೇ ಆಗಬೇಕು.
10: ಫಾರ್ಮ್ನಲ್ಲಿ ಸೃಷ್ಟಿ ಮಾಡೋಕ್ಕೆ ಪ್ರೋತ್ಸಾಹ, ಅನುಭವಗಳನ್ನು ಗಟ್ಟಿ ಮತ್ತು ಮೂರ್ತಗೊಳಿಸುವಂತೆ ಕಾಂಕ್ರೀಟ್ ಆ್ಯಂಡ್ ಟ್ಯಾಂಜಿಬಲ್ ಮಾಡುವ ಮೂಲಕ ಒಂದು ಹಳೆಯ ಘಟನೆಯಲ್ಲಿ ಹುದುಗಿದ್ದ ಹೊಸ ಸತ್ಯವನ್ನು ಹೊರಗೆಳೆಯಲು ಅವಕಾಶ ಆಗುತ್ತೆ ಅಂತ ಜೆ ಟಿ ಮರಾನ 1994 ಹೇಳ್ತಾರೆ. ಇಟ್ ಈಸ್ ಎನ್ ಓಲ್ಡ್ ಇನ್ಸಿಡೆಂಟೇ, ಆದರೆ ಈಗ ನೀವು
9: ಮಾಡಿದ್ದೀರಿ,
10: ಅದರಲ್ಲಿರೋ ಒಂದು ಹೊಸ ಸತ್ಯನ
9: ಕೊಡ್ತಾ
10: ಇದ್ದೀರಿ. ಮನೋನಾಟಕನ ಅರ್ಥೈಸಿಕೊಳ್ಳಲು ಕ್ಷಣ ಅಥವಾ ಮೊಮೆಂಟ್ ವರ್ತಮಾನ ಇರ್ಬೋದು, ಇಲ್ಲಿ ಅಥವಾ ಈಗ. ಹೌದಾ,
9: ಹೌದು,
10: ಹಿಯರ್ ಆ್ಯಂಡ್ ನೌ, ಇನ್ನೆಲ್ಲೂ ಇಲ್ಲ. ಹೌದಾ, ಈ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಇದಕ್ಕೆ ಉರು ಓಡಿಸಿರ್ಬೇಕಾ, ಮೊದಲೇ ಪ್ರಿಪೇರ್ ಮಾಡಿರ್ಬೇಕಾ, ಅಲ್ಲ. ವರ್ತಮಾನದಲ್ಲಿ ಇಲ್ಲಿ ಈಗ ಆ ಕ್ಷಣದಲ್ಲಿ ಮನೋನಾಟಕ ಅದು ನಾಯಕನ ಅಥವಾ ಪ್ರೊಟಾಗನಿಸ್ಟ್ ಅಂತ ನಾವೇನು ಕರಿತೀವಿ, ಭೂತಕಾಲದ ಅನುಭವಗಳನ್ನು ಒಳಗೊಂಡಿರಲಿ ಅಥವಾ ಭವಿಷ್ಯದ ಕಾಲವನ್ನು ಒಳಗೊಂಡಿರಲಿ, ಅಂದರೆ ಮುಂದೇನೋ ಆಗ್ಬೋದು ಅನ್ನೋ ಆತಂಕ ಇರ್ಬೋದು, ಅಥವಾ ಅವನ ಒಂದು ಕನಸಿರ್ಬೋದು, ಅಥವಾ ಕಲ್ಪನೆಯ ನಾಟಕೀಕರಣವೇ ಆಗಿರಲಿ, ಅದು ನಡೆಯುವುದಂತೂ ವರ್ತಮಾನದಲ್ಲೇ ಆಗಿರ್ತದೆ.
9: ಅದು ಪಾತ್ರಧಾರಿ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಯಾರೇ ಮಾಡಿದ್ರು ಅದು
10: ಅದು ಕಲ್ಪನೆ ಆದರೆ ಅದು ಹಿಂದೆ ಯಾವತ್ತೋ ನಡೆದಿದ್ದಾಗಿರ್ಬೋದು,
9: ಆ ಘಟನೆ ಆಧಾರ
10: ಇಟ್ಕೊಂಡು
9: ಅಲ್ಲ, ಆ ಘಟನೆ ಆಧಾರದಲ್ಲಿ
10: ನಡೆಯೋದು ಮಾತ್ರ
9: ಈಗ ಪ್ರಸ್ತುತ
10: ಅದು ಆ ಕ್ಷಣ
9: ಇದು ಮಾತ್ರ ಸತ್ಯ.
10: ಹೌದು, ಅದರಿಂದ ಮನೋನಾಟಕದ ವಿಧಾನದಲ್ಲಿ ನಾಯಕನನ್ನ ವರ್ತಮಾನದ ಕಾಲದ ಬಳಕೆಯ ಮೂಲಕ ವರ್ತಮಾನದಲ್ಲಿಯೇ ಇರಲು ಪ್ರೋತ್ಸಾಹಿಸ್ತಾ ಇರ್ತದೆ. ಆಲ್ವೇಸ್ ಬಿ ಇನ್ ಪ್ರೆಸೆಂಟ್,
9: ಪ್ರೆಸೆನ್ಸ್ ಇರಬೇಕು ಅಂತ.
10: ಆವಾಗಲೇ ನೀವು ಕಾಗ್ನೇಟಿವ್ ಡಿಸೋನೆನ್ಸ್ ಕಾಣೋದು, ಪ್ರಜ್ಞಾಪೂರ್ವಕವಾದಂಥ ಅಭಿವ್ಯಕ್ತಿಯಲ್ಲಿ ಕಾಣಿಸಕ್ಕೆ ಹೋಗೋದು, ನಾನು ಇಲ್ಲಿದ್ದೀನಿ

0: ನಮ್ದು ಘಟನೆ ಅಲ್ಲ, ನಮ್ದಲ್ಲ
1: ತಿಂದಲ್ಲ ಅದು.
0: ಆದರೆ
1: ಆ ನೆನಪಲ್ಲಿರೋದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಅವಾಗ ಅದೇ ಇಂಟೆನ್ಸಿಟಿಲಿ ಇರ್ತಾ
0: ಇರ್ಬೇಕು,
1: ಬೇರೆ ಅರ್ಥನೇ ಕೊಟ್ಬಿಡ್ತದ, ಅವತ್ತು ಅನ್ಕೊಂಡಂಗೆ ಇರ್ತದ. ತೆರೆದುಕೊಳ್ಳುತ್ತಿರುವ ಘಟನೆಯನ್ನು, ಅದರ ಇನ್ಸಿಡೆಂಟ್ ಈಸ್ ಓಪನಿಂಗ್, ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಹಲವಾರು ವ್ಯಕ್ತಿನಿಷ್ಠ ಅಂಶಗಳು ಸಾಕಷ್ಟು ಪ್ರಭಾವನ ಬೀರ್ತದೆ.
0: ನಾವು ಅರ್ಥ ಮಾಡಿಸ್ಕೊಂಡಿದ್ದಾನೆ, ಮತ್ತೆ ನಾವು ರೀಕ್ರಿಯೇಟ್ ಮಾಡಬೇಕು.
1: ಒಂದು ಘಟನೆಯ ಅನುಭವದಲ್ಲಿ ಭಾಗಿಯಾಗಿರುವ ಇಬ್ಬರು ವ್ಯಕ್ತಿಗಳು ನಡೆದ ಘಟನೆಯ ಕುರಿತು ಎರಡು ಬೇರೆ ಬೇರೆ ಗ್ರಹಿಕೆಯನ್ನು ಹೊಂದಿರುತ್ತಾರೆ.
0: ಸತ್ಯ.
1: ಮತ್ತು ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಅವ್ರು ಮಾಡ್ತಾರೆ.
0: ಸಾಧ್ಯತೆ ಇದೆ.
1: ಅವರು ಆ ಘಟನೆಯ ಕುರಿತಾದ ನೆನಪನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಂದಿರುತ್ತಾರೆ. ಆ ನೆನಪು ಕೂಡ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ನೆನಪುಗಳು ಸ್ಥಿರವಾಗಿ ಉಳಿಯುವುದು ಅಪರೂಪ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ.
0: ನೆನಪುಗಳು
1: ಸ್ಥಿರವಾಗಿ ಉಳಿಯೋದಿಲ್ಲ.
0: ಓಕೆ, ಅದು ರೀಕ್ರಿಯೇಟ್ ಆಗ್ತಾ
1: ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ, ಡೆವಲಪ್ ಆಗ್ತಾನೆ ಇರುತ್ತೆ, ಡೈನಾಮಿಕ್ ಆಗ್ತಾನೆ ಇರುತ್ತೆ, ಚಲನಶೀಲವಾಗೇ ಇರುತ್ತೆ.
0: ನೆನಪುಗಳು ಸಹಿತ ಚಲನಶೀಲ ಅಂತ.
1: ಕಾಲಾಂತರದಲ್ಲಿ ಅವು ಬದಲಾವಣೆಗೆ ಒಳಗಾಗ್ತದೆ.
0: ಬ್ಯೂಟಿಫುಲ್.
1: ನಮ್ಮ ನೆನಪಿನಲ್ಲಿ ಉಳಿದಿರುವ ಅನುಭವದ ಅಂಶಗಳು ಸಮಯದ ಜೊತೆಗೆ ಬದಲಾಗುತ್ತದೆ ಅಥವಾ ಮಾಯವಾಗುತ್ತದೆ. ನಮ್ಮಲ್ಲಿ ನಾಟಕದವ್ರಿಗೆ ಏನು ಕರಿತೀವಿ, ಕಾಲಕ್ಕೆ ತಕ್ಕಂಗೆ ಕೋಲ ಅಂತ ಇದೆ.
0: ಕೋಲ,
1: ಕಾಲಕ್ಕೆ ತಕ್ಕಂಗೆ ಕೋಲ ಕಟ್ಟು ಅಂತ ಹೇಳ್ತೀವಿ ನಮ್ಮ ನಾಟಕದವ್ರು. ಆ ಟೈಮಲ್ಲಿ ಅವರು
0: ಸಮಯ ಸಂದರ್ಭಕ್ಕೆ,
1: ಅದರಿಂದ ನಮ್ಮಲ್ಲಿ ಸ್ಪಾಂಟೆನಿಟಿಗೆ ತುಂಬ ಒತ್ತು ಕೊಡ
0: ಅವಕಾಶ ಇರೋದು.
1: ಹೌದಾ? ಈ ಕಾರಣದಿಂದ ನಾಯಕನ ನೆನಪನ್ನು ಅವಲಂಬಿಸಿ, ಅಂದರೆ ಪ್ರೊಟಾಗನಿಸ್ಟ್ನಲ್ಲಿ ಏನು ಮೆಮೊರಿ ಇದೆ ಅದರ ಆಧಾರದ ಮೇಲೆ ನಾಯಕನ ಭೂತಕಾಲದ ಘಟನೆಯೊಂದರ ವರ್ತಮಾನದ ನೆನಪಿನ ಮರುಸಂಗ್ರಹಣೆ, ರೀಕಲೆಕ್ಷನ್ ಮಾಡ್ತದೆ. ಅದನ್ನು ಮಾತ್ರ ನಾಟಕೀಕರಣ ಮಾಡ್ತೀವಿ. ಅಲ್ಲಿ ನಾವು ಭೂತಕಾಲದ ಘಟನೆ ನಾಟಕೀಕರಣ ಮಾಡಲ್ಲ, ವರ್ತಮಾನದ ನೆನಪನ್ನು
0: ಮಾಡಲ್ಲ,
1: ಅದರ ಸಂಗ್ರಹಣೆ ರೀಕಲೆಕ್ಟೆಡ್ ಆಗಿರೋದನ್ನ ಆ ರೀಕಲೆಕ್ಷನ್ ನಾಟಕೀಕರಣ ಮಾಡ್ತೀವಿ ಅನ್ನೋದು ಮನೋನಾಟಕದ ತತ್ವ. ನಾವು ಏ ಮಾಡೋದಿಲ್ಲ,
0: ರೀಕ್ರಿಯೇಟ್ ಮಾಡೋದಲ್ಲ,
1: ಹಾಂ, ಆ ರೀಕಲೆಕ್ಷನ್ ಡ್ರಾಮಟೈಸ್ ಮಾಡು, ಏನು ರೀಕಲೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು. ಇದೇ ತತ್ವ ಭವಿಷ್ಯದ ಘಟನೆಗಳಿಗೂ ಇದೆ. ಭೂತಕಾಲದ ಘಟನೆಗೂ ಹೀಗೆ, ಭವಿಷ್ಯದ ಘಟನೆಗೂ ಇದೆ. ಈ ಸಂದರ್ಭದಲ್ಲಿ ನಾಯಕನ ವರ್ತಮಾನದ ಇಲ್ಲಿ ಮತ್ತು ಈಗ, ನೌ ಆ್ಯಂಡ್ ಹಿಯರ್ ಆ್ಯಂಡ್ ನೌ ಎಂಬುದರ ಆಧಾರದ ಮೇಲೆ ಆತನ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಆಶೋತ್ತರಗಳನ್ನು ನಾವು ನಾಟಕೀಕರಣ ಮಾಡ್ತೀವಿ. ನಿಮ್ಮ ಪ್ರೆಸೆಂಟ್ ಸಿಚುಯೇಷನಿನ ಆಧಾರದ ಮೇಲೆ ಮುಂದೇನಾಗ್ಬೋದು ಅನ್ನೋದನ್ನು ಊಹೆ ಮಾಡ್ತಕ್ಕಂಥದ್ದು, ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು, ಅವನ ಮನಸ್ಸಿಗೆ ಸಮಾಧಾನ ಹೇಳೋದು. ನಮ್ಮ ಇವತ್ತಿನ ಭವಿಷ್ಯಕಾರ ಮಾಡೋದೇನು,
0: ಇವತ್ತಿನ ಮನಸ್ಸಿಗೆ
1: ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದು ಆಧಾರದ ಮೇಲೆ ಮುಂದೆ ಹಿಂಗಾಗ್ಬೋದು ಹಿಂಗಾಗ್ಬೋದು ಅನ್ನೋದಾನೆ ನೋಡೋದು.
0: ಅಲ್ಲ, ಆ ಕ್ಷಣದ ಆ ಮನೋಸ್ಥಿತಿ ಹೇಗಿದೆ ಅವನದ್ದು?
1: ಸೊ ಆ ಕ್ಷಣದ ಮನೋಸ್ಥಿತಿಯೇ
0: ಅಲ್ಟಿಮೇಟ್
1: ನಾಟಕದ ಪ್ಲಾಟ್ಗಳು ಡೆವಲಪ್ ಆಗಕ್ಕೆ, ಡ್ರಾಮಟೈಸ್ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್. ಅಂದರೆ ಮನೋನಾಟಕದ ಪ್ರಾಕ್ಟೀಷ್ನರು ಫಸ್ಟು ಅವನನ್ನು ಏನು ನೋಡಬೇಕು ಬಂದು ಒಂದು
0: ಬೇಸಿಕ್ ಪ್ರಿನ್ಸಿಪಲ್, ಬೇಸಿಕ್ ಆಕ್ಷನ್.
1: ಅದರಿಂದನೇ ಇದು ಒಂದು ತತ್ವ ಆಗುತ್ತೆ. ಬರೀ ಅಸ್ತಿತ್ವವಾದ ಒಂದೇ ತತ್ವ ಆಗಲ್ಲ. ಹೌದಾ? ಅವನು ಯಾವ ಪರಿಸ್ಥಿತಿಯಲ್ಲಿ ಅವನ ನೆನಪುಗಳು ಇಟ್ಕೊಂಡಿದ್ದಾನೆ ಅನ್ನೋದರ ಆಧಾರದ ಮೇಲೆ ಈ ಎರಡನೇ ತತ್ವವನ್ನು ಡಾಕ್ಟರ್ ಜಯಲ್ ಮುರನ್ ಅವರು ಸ್ಪಷ್ಟಪಡಿಸ್ತಾರೆ.
0: ಓಕೆ, ತುಂಬ ಸ್ಪಷ್ಟವಾಗ್ತಾ ಇದೆ ಶ್ರೀನಿವಾಸ್ ಅವರೇ. ಯಾಕೆಂತಂದರೆ ನೀವು ತುಂಬ ಎಲ್ಲಿಗೆ ಬಂದು ನಿಂತ್ಕೊಳ್ತೇವೆ ಅಂತ ಹೇಳಿದ್ರೆ, ಆ ಕ್ಷಣದ ಸತ್ಯ ಇದೆಯಲ್ಲ, ಅದನ್ನು ರಿಕ್ರಿಯೇಟ್ ಮಾಡೋವಂಥದ್ದು
1: ಅದು ಆ ನೆನಪು,
0: ಆ ನೆನಪುಗಳು, ಈ ನೆನಪುಗಳನ್ನು ರಿಕ್ರಿಯೇಟ್ ಮಾಡೋ
1: ನೆನಪಿರ್ಬೋದು,
0: ಕನಸಿರ್ಬೋದು. ಸೊ ಅದು ತುಂಬ ವಿಶಿಷ್ಟವಾದಂಥ ವಿಚಾರ ಆಗಿದೆ. ಸೊ ಆ ಥರ ಆದಾಗ ಅದು ಥೆರಪಿಗೆ ಫೌಂಡೇಶನ್ ಆಗುತ್ತೆ.
1: ಹೌದೌದು.
0: ನೆಕ್ಸ್ಟ್ ಇರುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತೇವೆ ನಾವು.
1: ಹೌದೌದು.
0: ಸೊ ಅದನ್ನು ಮುಂದಿನ ಇದರಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ನಮಸ್ಕಾರ ಶ್ರೀನಿವಾಸ.
1: ನಮಸ್ಕಾರ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ರವರಿಗೂ

0: ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
1: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
2: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
3: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
4: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರು ವಿವಿಧ ಕಾರ್ಯಕ್ರಮಗಳನ್ನ ನೀಡೋದಕ್ಕೆ ಅಂತ ಬಂದಿದ್ದಾರೆ. ಈ ಸಂಘ ಪ್ರಾರಂಭವಾಗಿ 17 ವರ್ಷಗಳು ಕಳೆದಿದ್ದು, ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಸಂಘವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಇರ್ಬೋದು, ಹಾಗೆ ಸದಸ್ಯರು, ಎಲ್ಲರ ಒಗ್ಗಟ್ಟಿನಿಂದ ಈ ಸಂಘ ಮುನ್ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಸಂಘದಲ್ಲಿ ಪ್ರತಿ ವಾರ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಸಂಘದ ಎಲ್ಲ ಸದಸ್ಯರು ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರು ಇವತ್ತು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲಿಗೆ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರೆಲ್ಲರೂ ಸೇರಿ ಪ್ರಾರ್ಥನೆಯ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.

0: ಪ್ರಾರ್ಥನಾ ಗೀತೆಯನ್ನ ಹಾಡಿದಂತಹ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಅವರು ಸಂಘದ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್ ಶ್ರಾವಣಿ ಮಹಿಳಾ ಸಂಘದ ಪರಿಚಯವನ್ನ ಮಾಡಿಕೊಡ್ಬೋದಾ?
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. FM ರೇಡಿಯೋ ಶಿವಮೊಗ್ಗಕ್ಕೂ ಪವಿತ್ರ ದಿನೇಶ್ ಅವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲೋಚನಾ. ನಾನು ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಶ್ರಾವಣಿ ಮಹಿಳಾ ಸಂಘ ಬಸವೇಶ್ವರ ನಗರ, ಸವಳಂಗ ರಸ್ತೆ, ಶಿವಮೊಗ್ಗ. ಹಾಗೆಯೇ ನನ್ನ ಜೊತೆ ಗೆಳತಿಯರಾದ ಗೀತಾ ಕಾರ್ಯದರ್ಶಿಯಾಗಿ, ಸುಮಾ ಖಜಾನ್ಸಿಯಾಗಿ ನನ್ನಲ್ಲಿ ಜೊತೆಯಾಗಿದ್ದಾರೆ. ನಮ್ಮ ಶ್ರಾವಣಿ ಸಂಘ ಶುರುವಾಗಿ 17 ವರ್ಷ ಪೂರೈಸಿದೆ. ನಮ್ಮ ಸಂಘದಲ್ಲಿ ತುಂಬಾ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಸಂಘದ ಸದಸ್ಯನಿಯರೆಲ್ಲರೂ 15 ದಿನಕ್ಕೆ ಒಮ್ಮೆ ಸೇರುತ್ತೇವೆ. ಹಾಗೆ ದೇವರ ನಾಮ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಕಲಿತಿದ್ದೇವೆ ಮತ್ತು ಇನ್ನು ಕಲಿಯುತ್ತಾ ಇದ್ದೇವೆ. ಮತ್ತು ನಮ್ಮ ಸಂಘದಲ್ಲಿ ಗೆಸ್ಟ್ ಆಗಿ ವೈದ್ಯರನ್ನು ಕರೆಸಿ ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳುತ್ತೇವೆ. ನಾವು ಪರಿಸರ ದಿನಾಚರಣೆ ಪ್ರಯುಕ್ತ ಸಂಘದ ಸದಸ್ಯನಿಯರಿಗೆ ಹಸಿರು ಗಿಡಗಳನ್ನು ಕೊಡುತ್ತೇವೆ. ನಮ್ಮ ಸಂಘದಲ್ಲಿ 80 ವರ್ಷದ ಮಹಿಳೆಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ ಮತ್ತು ಮಹಿಳಾ ದಿನಾಚರಣೆ, ಯೋಗ ದಿನಾಚರಣೆ ಮತ್ತು ಸಂಘ ಸಂಸ್ಥೆಗಳಿಗೆ ಹಾಗೂ ಅನಾಥಾಶ್ರಮ, ವೃದ್ಧಾಶ್ರಮ, ಕಿವುಡು ಮೂಗರ ಶಾಲೆಗಳಿಗೆ ಭೇಟಿ, ಅಂಧರ ಶಾಲೆಗೆ ಭೇಟಿ ನೀಡಿ ಅಲ್ಲಿಂದ ಮಕ್ಕಳಿಗೆ ಸಹಾಯ ಹಸ್ತ ನೀಡುತ್ತೇವೆ. ನಮ್ಮ ಸಂಘದಲ್ಲಿ ಒಂದೇ ಕುಟುಂಬದ ಅನ್ನವ ಹಾಗೆ ಸಂತೋಷವಾಗಿ ಕಾಲ ಕಳೆಯುತ್ತೇವೆ. ಒಬ್ಬೊಬ್ಬ ಮಹಿಳೆಯರಲ್ಲಿ ಒಂದೊಂದು ಪ್ರತಿಭೆ ಇದೆ. ಮನಸ್ಸು ಮತ್ತು ದೇಹವನ್ನು ಸದೃಢಗೊಳಿಸಲು ಯೋಗ, ಧ್ಯಾನ, ಹಾಗೆ ನಮ್ಮ ಸಂಘದಲ್ಲಿ ರೈಟಿಂಗ್ ಗೇಮ್ಸ್, ಫಿಸಿಕಲಿ ಗೇಮ್ಸ್, ಮೈಂಡ್ ಗೇಮ್ಸ್ಗಳನ್ನು ಎಲ್ಲಾ ವಯಸ್ಸಿನವರು ಆಟಗಳನ್ನು ಆಡಿ ಸರಾಗವಾಗಿ ಗೆದ್ದು ತಮ್ಮದಾಗಿಸಿಕೊಳ್ಳುತ್ತಾರೆ. ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುತ್ತೇವೆ. ನಮ್ಮ ಸಂಘದಲ್ಲಿ ಇನ್ನು ಅನೇಕ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ಶ್ರಾವಣಿ ಮಹಿಳಾ ಸಂಘ ನಡೆದು ಬಂದ ಹಾದಿ ಕುರಿತು ಹಾಗೆ ಅಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತೀರಾ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರು ಶಿವರಕ್ಷಾ ಕವಚ ಶ್ಲೋಕವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ಶಿವರಕ್ಷಾ ಕವಚ

0: ಶಿವರಕ್ಷಾ ಕವಚ ಶ್ಲೋಕವನ್ನ ಹೇಳಿದಂತಹ ವೀಣಾ ಜಗದೀಶ್ ಮತ್ತು ಚಂದ್ರಕಲಾ ಹಾಲೇಶಪ್ಪ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಭಾರತೀಯ ಸಂಸ್ಕೃತಿಯ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಗೀತಾ ರವಿಪ್ರಕಾಶ್, ಶ್ರಾವಣಿ ಸಂಘದ ಸದಸ್ಯನಿ.
4: ನನ್ನ ಹೆಸರು ಚಂದ್ರಕಲಾ ಹಾಲೇಶಪ್ಪ.
5: ನನ್ನ ಹೆಸರು ವೀಣಾ ಜಗದೀಶ್ ಅಂತ.
6: ನನ್ನ ಹೆಸರು ಗಾಯತ್ರಿ ಶಾಂತರಾಜ್.
7: ನನ್ನ ಹೆಸರು ಸುಲೋಚನಾ ಹುಚ್ಚರಾಯಪ್ಪ.
3: ನಾವೆಲ್ಲರೂ ಇವಾಗ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದು ಕಿರು ರೂಪಕವನ್ನು ಮಾಡುತ್ತಿದ್ದೇವೆ. ಗೆಳತಿಯರೇ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ನನಗೆ
4: ಏನ್ ಹೇಳ್ಗೀತಾ?
3: ಹೌದಾ, ರೌಟ್ರಿ ಸಂಸ್ಥೆಯವರು ನನಗೆ ಒಂದು ಭಾರತೀಯ ಪರಂಪರೆ ಬಗ್ಗೆ, ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಪ್ರಬಂಧ ತಗೋಬಾ ಅಂತ ಹೇಳಿದ್ದಾರೆ. ನಂಗೊಂದು ಸಹಾಯ ಮಾಡ್ತೀರಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ.
4: ಆಯ್ತು ಗೀತಾ, ಬಾ ನೋಡು. ಎಲ್ಲ ಬಂದಿದೀವಿ, ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ. ನೀ ಬಂದಿದ್ದ ಅನುಕೂಲನೇ ಆಯ್ತು. ನೋಡು, ಸುಲೋಚನ ಇದ್ದಾರೆ, ಗಾಯತ್ರಕ್ಕ ಇದ್ದಾರೆ, ವೀಣಾ ಇದ್ದಾರೆ. ನಾವ್ ನಿಮಗೆ ಏನ್ ತಿಳಿಯುತ್ತೋ ಅದನ್ನ ನಿನಗೆ ಹೇಳ್ಕೊಡ್ತೀವಿ. ಹೇಳು, ಯಾವ್ದ್ರ ಬಗ್ಗೆ ನಾವು ಹೇಳ್ಬೇಕು?
3: ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಪ್ರಬಂಧ ಮಾಡ್ಕೊಡ್ರಿ ಕಲಾ ನಂಗೆ.
4: ನೋಡು ಗೀತಾ, ನಾವು ಮೊದ್ಲಿಂದ ಭಾರತೀಯರು. ನಮ್ಮ ಭರತ ಖಂಡ ಸಂಸ್ಕೃತಿ ತುಂಬಾ ಪುರಾತನವಾದದ್ದು. ನಮ್ಮದು ಮನು ಸಂಸ್ಕೃತಿ, ಅಂದರೆ ಮಾನವ ಭೂಮಿಯ ಮೇಲೆ ವಾಸ ಮಾಡಲು ಪ್ರಾರಂಭದಿಂದ ಭಾರತೀಯ ಮನುಷ್ಯ ಧರ್ಮ ಮತ್ತೆ ಸಂಸ್ಕೃತಿ ಅವಾಗಿಂದನೇ ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ಅಖಂಡ ಭಾರತೀಯರೆಲ್ಲರೂ ಮೊದಲು ಪ್ರಕೃತಿಯನ್ನು ದೇವರಂತೆ ಪೂಜಿಸುತ್ತಾ ಬಂದಿದ್ದಾರೆ. ನದಿಗಳಿಗೆ ಮಾತೃ ದೇವತೆಗಳಂತೆ ಹೆಸರನ್ನಿಟ್ಟು ಪೂಜಿಸುತ್ತಾ ಬಂದಿದ್ದಾರೆ. ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ, ಶರಾವತಿ, ಹೀಗೆ ನೂರಾರು ಹೆಸರನ್ನಿಟ್ಟು ಪುಣ್ಯ ದಿನಗಳಂದು ಪುಣ್ಯ ಸ್ನಾನ ಮಾಡಿ ಮನುಷ್ಯನ ಮಲಿನತೆಯನ್ನ ತೊಳೆದುಕೊಳ್ಳುತ್ತಿದ್ದಾರೆ. ಇಂತಹ ಸಂಸ್ಕೃತಿ ಪ್ರಪಂಚದಲ್ಲಿ ಯಾವ ಧರ್ಮದಲ್ಲಿಯೂ ಇಲ್ಲ. ಅದನ್ನ ನಾನು ಹೇಳಲು ಇಷ್ಟಪಡ್ತೀನಿ
7: ಕಲಾ. ಈ ಮಧ್ಯೆ ಒಂದು ವಿಚಾರ ನನಗೆ ನೆನಪಾಗ್ತಿದೆ. ಹೆಣ್ಣನ್ನು ತಾಯಿಯಾಗಿ ಕಾಣುವುದು ಸಂಸ್ಕೃತಿ, ಹೆಣ್ಣನ್ನು ಹೆಣ್ಣಾಗಿ ಕಾಣುವುದು ಪ್ರಕೃತಿ, ಹೆಣ್ಣನ್ನು ಮಾಯೆಯಾಗಿ ಕಾಣುವುದು ವಿಕೃತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ ದೇವತೆಗಳಿಗೆ ಮಹತ್ವವಿದೆ. ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಮಗಳಾಗಿ ಪ್ರಕೃತಿ ಸ್ವರೂಪವಾಗಿರ್ತದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ನಮಗೆ ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡುವವಳೆ ಅಮ್ಮ. ಅಮ್ಮ ಎಂಬ ಎರಡಕ್ಷರ ಓಂ, ಈ ಅಕ್ಷರದಲ್ಲಿ ಅಮ್ಮ, ಶಿವ, ಸಂಸ್ಕಾರ ಎಲ್ಲ ಅಡಗಿದೆ. ಇಂದಿಗೂ ನಮ್ಮ ಭಾರತೀಯರ ಕುಟುಂಬ ವ್ಯವಸ್ಥೆ ಸದೃಢವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿರುವ ಸಂಬಂಧಗಳು ಯಾವ ಧರ್ಮದಲ್ಲೂ ಕಾಣುವುದಿಲ್ಲ. ಅಣ್ಣ, ಅಕ್ಕ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ, ಅಜ್ಜಿ, ಹೀಗೆ ನಮ್ಮ ಸಂಸ್ಕೃತಿ ಆಲದ ಮರದ ಬೇರಿನಂತೆ ಸದೃಢವಾಗಿದೆ. ಗೀತಕ, ಇದನ್ನೆಲ್ಲ ಬರ್ಕೋ.
3: ಅಬ್ಬಾ ಅಬ್ಬಾ, ವೀಣಾ, ಚಂದ್ರಕಲಾ ಎಷ್ಟೊಂದು ತಿಳ್ಕೊಂಡಿದ್ದೀರಾ, ನಿಮ್ಮಿಂದ ಎಷ್ಟು ಸಹಾಯವಾಗ್ತಾ ಇದೆ ನನಗೆ.
7: ಗೆಳತಿಯರೇ, ನಾನು ಸಂಸ್ಕೃತಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ. ನಮ್ಮ ಸಂಸ್ಕೃತಿಯಲ್ಲಿ ವಿಭೂತಿ, ಗಂಧ, ಕುಂಕುಮ, ಅರಿಶಿಣಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ವಾ? ಮನೆ ಎದುರು ತುಳಸಿ ಗಿಡ ಹಾಕ್ತೀವಿ, ಬಿಲ್ಪತ್ರೆ ಮತ್ತು ವಿವಿಧ ಬಗೆಯ ಹೂಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬಳಸಿಕೊಂಡು ಬರುತ್ತಿದ್ದೇವೆ. ಇವುಗಳಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ ಅಲ್ವಾ? ಪೂಜಾ ಸಮಯದಲ್ಲಿ ಬಳಸುವ ಕರ್ಪೂರ ಆಗಿರ್ಬೋದು, ಧೂಪ, ಇವುಗಳ ಸುಗಂಧದಿಂದ ವಾತಾವರಣ ಎಷ್ಟು ಆಹ್ಲಾದಕರವಾಗಿರುತ್ತದೆ ಅಲ್ವಾ? ನಮ್ಮ ಸಂಸ್ಕೃತಿಯಲ್ಲಿ ಗೋವಿಗೆ ಬಹಳ ಮಹತ್ವವಿದೆ. ಗೋವು ಕಾಮಧೇನು, ಶತಕೋಟಿ ದೇವತೆಗಳ ಅಂಶ. ಗೋವು ಪೂಜಿಸಿದರೆ ನೂರಾರು ಪುಣ್ಯ ಸ್ಥಳಕ್ಕೆ ಹೋಗಿ ಬಂದಷ್ಟೇ ನಮಗೆ ಪುಣ್ಯ ದೊರಕುತ್ತದೆ ಅಲ್ವಾ? ಇದು ತುಂಬಾ ನಮ್ಮ ಶ್ರೀಮಂತ ಸಂಸ್ಕೃತಿ ಅಲ್ವಾ ನಮ್ದು?
6: ಗೆಳೆಯತೆಯರೇ, ನಾನು ಸಂಸ್ಕೃತಿ ಬಗ್ಗೆ ಹೇಳ್ತೀನಿ. ನಾವು ಭಾರತೀಯರ ಪ್ರಕೃತಿಯ ಆರಾಧಕರು.
8: ಹೇಗೆ ಅರಿಯುವ ನದಿಗೆ ಪೂಜಿಸುವರೋ ಹಾಗೆಯೇ ಬೆಟ್ಟ ಗುಡ್ಡಗಳಿಗೆ ದೇವರ ಹೆಸರನ್ನಿಟ್ಟು ಆರಾಧಿಸುತ್ತಾರೆ. ಉದಾಹರಣೆಗೆ ಮಲೇಶ್ವರ ಬೆಟ್ಟ, ಬಿಳಿ ರಂಗನ ಬೆಟ್ಟ, ತಿರುಪತಿ ತಿರುಮಲೇಶ್ವರನ ಬೆಟ್ಟ. ಹೀಗೆ ಗೆಳತಿಯರೇ, ಭಾರತೀಯರು ಪ್ರಕೃತಿಯ ಆರಾಧಕರು. ಹೇಗೆ ಹರಿಯುವ ನದಿಗೆ ಪೂಜಿಸುವರೋ ಹಾಗೆಯೇ ಬೆಟ್ಟ ಗುಡ್ಡಗಳಿಗೆ ದೇವರ ಹೆಸರಿನಿಟ್ಟು ಆರಾಧಿಸುತ್ತಾರೆ. ಉದಾಹರಣೆಗೆ ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ತಿರುಪತಿ ತಿರುಮಲೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ. ಹೀಗೆ ನಮ್ಮ ಎಲ್ಲ ದೇವರ ಸಾನ್ನಿಧ್ಯ ಇರುವುದು ಬೆಟ್ಟದ ಮೇಲೆ ಜಾಸ್ತಿ. ಇದೇ ನಮ್ಮ ಭಾರತೀಯರ ಸಂಸ್ಕೃತಿ.
3: ಅಬ್ಬಾ ಅಬ್ಬಾ ಅಬ್ಬಾ, ನಮ್ಮ ಭಾರತೀಯ ಸಂಸ್ಕೃತಿ ಇಷ್ಟೊಂದಿದೆಯಾ. ಕಲಾ, ವೀಣಾ, ಗಾಯತ್ರಕ, ಸುಲೋಚನಾ, ಎಷ್ಟೊಂದು ನನಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳಿಸಿದ್ದೀರಪ್ಪ. ನಂಗದನ್ನ ಎಲ್ಲ ಪ್ರಬಂಧ ರೆಡಿ ಮಾಡಿಕೊಡ್ರಿ.
4: ಮತ್ತೊಂದು ವಿಷಯ ಗೀತಾ, ರಾಷ್ಟ್ರದ ಸಂಸ್ಕೃತಿ ಎಂದಿಗೂ ಪ್ರತ್ಯೇಕ ಘಟಕ ಅಲ್ಲ. ಅದು ರಾಷ್ಟ್ರದಲ್ಲಿ ನೆಲೆಸಿರುವ ಪ್ರತಿಯೊಬ್ಬ ಪ್ರಜೆಯು ತನ್ನಲ್ಲಿ ಅದರ ಕುರುಹು ಗುರುತುಗಳನ್ನು ಹೊಂದಿರುತ್ತಾನೆ. ಒಂದು ರಾಷ್ಟ್ರದ ಸಂಸ್ಕೃತಿಯನ್ನು ಸಂರಕ್ಷಿಸುವುದು ಎಂದರೆ ರಾಷ್ಟ್ರವನ್ನೇ ಸಂರಕ್ಷಿಸುವುದು ಎಂದರ್ಥ. ಆದ್ದರಿಂದ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸಬೇಕು. ನಮ್ಮಲ್ಲಿ ಹಬ್ಬ ಹರಿದಿನಗಳು ನೋಡುವಂತೆ ಎಲ್ಲರೂ ಯಾವ ರೀತಿ ತುಂಬಾ ಚೆನ್ನಾಗಿ ಮಾಡುತ್ತೇವೆ ಎಂದು ಗೊತ್ತಿದೆ ಅಲ್ವಾ ನಿನಗೆ? ಯುಗಾದಿ, ದೀಪಾವಳಿ, ಗಣೇಶ ಚತುರ್ಥಿ, ದುರ್ಗಾ ಪೂಜೆ, ಹೋಳಿ, ರಕ್ಷಾಬಂಧನ, ದಸರಾ, ಹೀಗೆ ಅನೇಕ ಹಬ್ಬಗಳನ್ನು ನಾವು ಸಮೃದ್ಧತೆಯ ಸಂಕೇತವಾಗಿ ಸುಗ್ಗಿ ಹಬ್ಬ ಅಂತ ಆಚರಿಸ್ತೇವೆ. ವಿವಿಧ ಧರ್ಮೀಯರು ಆಚರಿಸುವ ಕೆಲವು ನಿರ್ದಿಷ್ಟ ಹಬ್ಬಗಳು ಭಾರತದಲ್ಲೂ ಉಂಟು. ಹಬ್ಬಗಳು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಪ್ರತೀಕವಾದವು. ಪ್ರತಿಯೊಂದು ಹಬ್ಬವು ಸಂಸ್ಕೃತಿ ಮತ್ತು ಇತಿಹಾಸದ ಕಥೆಗಳಿಂದ ತುಂಬಿದ ಆಚರಣೆಯನ್ನು ಹೊಂದಿದೆ. ಹಬ್ಬಗಳು ನಮ್ಮ ದೇಶದ ಸಂಸ್ಕೃತಿಯ ಅಸ್ಮಿತೆ, ಜ್ಞಾನ. ಹಬ್ಬ ಎಂದರೆ ನಮ್ಮ ಜೀವನದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಎಂದರ್ಥ. ನಾವು ಆಚರಿಸುವ ಹಬ್ಬಗಳು ಆಚರಣೆಗೆ ಮಾತ್ರ ಸೀಮಿತವಲ್ಲ, ಅಲ್ಲಿ ಜೀವನ ಮೌಲ್ಯವಿದೆ. ಆದ್ದರಿಂದ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವುದು, ಉಳಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂಬುದು ನನ್ನ ಅಭಿಪ್ರಾಯ. ಇದನ್ನೆಲ್ಲ ನಿನಗೆ ನಾವು ಎಲ್ಲ ಕರೆಕ್ಟಾಗಿ ನಾವು ಬರ್ಕೊಡ್ತೀವಿ ಗೀತಾ. ನಿನಗೆ ಚೆನ್ನಾಗನ್ನಿಸ್ತಾ? ಯಾವ ರೀತಿ ಇತ್ತು ಇದನ್ನೆಲ್ಲ ನೀನು ಹೇಳು.
3: ಅಬ್ಬ ಅಬ್ಬ ಗೆಳತಿಯರೇ, ರೋಮಾಂಚನ. ಇಷ್ಟೊಂದು ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಜ್ಞಾನವನ್ನು ನನಗೆ ತಿಳಿಸಿದ್ದೀರಿ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ನಿಮ್ಮಿಂದ ತುಂಬ ಸಹಾಯವಾಯಿತು. ನಿಮ್ಮೆಲ್ಲರಿಗೂ ನನಗೆ ನನ್ನಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಲಾ, ಅದನ್ನೆಲ್ಲ ನನಗೆ ಪ್ರಬಂಧ ರೆಡಿ ಮಾಡಿಕೊಡ್ತೀರಾ?
4: ಆಯ್ತು ಗೀತಾ, ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ.
0: ಭಾರತೀಯ ಸಂಸ್ಕೃತಿಯ ಕುರಿತಾದಂತಹ ಚಿಕ್ಕ ರೂಪಕವನ್ನ ಪ್ರಸ್ತುತಪಡಿಸಿದಂತ ಶ್ರಾವಣಿ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
13: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
14: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
13: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
15: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
14: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
15: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
14: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
11: ಖಂಡಿತ ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
16: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
11: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
16: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಾದ ಶ್ರೀಮತಿ ಗೀತಾ ರವಿಪ್ರಕಾಶ್ ಇವರು ಯೋಗದ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
17: ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗೀತಾ ರವಿಪ್ರಕಾಶ್, LBS ನಗರ, ಶಿವಮೊಗ್ಗ. ನಾವು ಶ್ರಾವಣಿ ಸಂಘದ ಸದಸ್ಯನೇರು ಎಲ್ಲರೂ ಕೂಡಿ ಯೋಗ ಅಭ್ಯಾಸ ಮಾಡುತ್ತಿದ್ದೇವೆ. ಮುಖ್ಯ ಕೇಂದ್ರ ಕಲ್ಲಳ್ಳಿ ಶಿವಮೊಗ್ಗ ವಿನೋಬನಗರದಲ್ಲಿರುವ ಶಿವಗಂಗಾ ಯೋಗ ಕೇಂದ್ರವನ್ನು ನಮ್ಮ ರುದ್ರಾರಾಧ್ರ ಗುರುಗಳು ತೆರೆದಿದ್ದಾರೆ ಮತ್ತು ಎಲ್ಲರಿಗೂ ಅನುಕೂಲಕರವಾಗುವಂತೆ 38 ಶಾಖೆಗಳನ್ನು ತೆರೆದಿದ್ದಾರೆ. ಈ 38 ಶಾಖೆಗಳಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಉಚಿತವಾಗಿ ನಿರಂತರ ಯೋಗ ತರಗತಿ ನಡೆಯುತ್ತದೆ. ಪ್ರತಿ ಶಾಖೆಗಳಲ್ಲಿ ತರಬೇತಿ ಪಡೆದ 2 ಜನ ಶಿಕ್ಷಕರನ್ನು ನೇಮಿಸಿದ್ದಾರೆ. ನಮ್ಮ ಶಾಖೆ ಇರುವುದು LBS ನಗರ, LBS ನಗರದಲ್ಲಿ ಆದಿಶಕ್ತಿ ಯುವ ಕೇಂದ್ರ ರೌಟರಿ. ನಮ್ಮ ಶಾಖೆಯ ಗುರುಗಳಾದ ಮಹಾಬಲೇಶ್ವರ ಹೆಗಡೆ ಮತ್ತು ಶುಭದ ಹೆಗಡೆ. ನಾವು ಪ್ರತಿನಿತ್ಯ ಬೆಳಗ್ಗೆ 6-7 ಯೋಗ ಅಭ್ಯಾಸ ಮಾಡುತ್ತೇವೆ. ಮೊದಲು ಪ್ರಾರ್ಥನೆ ಮಾಡುತ್ತೇವೆ, ಮನಸ್ಸನ್ನು ಸಮಾಧಾನ ಸಮೃದ್ಧಿಗೊಳಿಸುತ್ತದೆ. ನಂತರ ಓಂಕಾರ ಧ್ಯಾನ, ನಂತರ ಗುರುನಮನ ಮತ್ತು ಶಿಥಲೀಕರಣ ವ್ಯಾಯಾಮ ಮಾಡುತ್ತೇವೆ. ಸೂರ್ಯ ನಮಸ್ಕಾರವನ್ನು ಮಾಡುತ್ತೇವೆ. ಸೂರ್ಯ ನಮಸ್ಕಾರದಿಂದ ಇಡೀ ದೇಹ ನಮ್ಮನ್ನು ಗುರುತಿಸಿಕೊಳ್ಳುತ್ತದೆ. ನಾವು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬಿಡುವುದರಿಂದ ನಮ್ಮ ದೇಹ ಸಮೃದ್ಧಿ ಸದೃಢಗೊಳಗಾಗ್ತದೆ. ನಂತರ ಆಸನಗಳನ್ನು ಅಭ್ಯಾಸ ಮಾಡುತ್ತೇವೆ, ನಂತರ ಪ್ರಾಣಾಯಾಮ ಮಾಡುತ್ತೇವೆ, ನಂತರ ಧ್ಯಾನವನ್ನು ಮಾಡಿ ನಮ್ಮ ಯೋಗ ತರಗತಿಯನ್ನು 7 ಮುಗಿಸುತ್ತೇವೆ. ಯೋಗ ಅಂದರೆ ಏನು ಮತ್ತು ಅದರ ಮೂಲ ತತ್ವಗಳು, ಯೋಗದ ಪ್ರಮುಖ ಭಾಗಗಳು. ಯೋಗ ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ. ಇದು ಆಸನಗಳು, ದೈಹಿಕ ಸ್ಥಿತಿಗಳು, ಪ್ರಾಣಾಯಾಮ, ಶ್ವಾಸ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ದೇಹವನ್ನು ಮನಸ್ಸಿನೊಂದಿಗೆ ಸಂಯೋಜಿಸುತ್ತದೆ. ಯೋಗವು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಆಯ್ಕೆಯಾಗಿದ್ದು ದೇಹದ ಸ್ವಾಭಾವಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ. ಇದು ಒಂದು ಸಮಗ್ರ ವಿಧಾನವಾಗಿದ್ದು ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ. ಯೋಗದ ಆಸನಗಳು ದೇಹದ ಲವಲವಿಕೆಯನ್ನು ಸುಧಾರಿಸುತ್ತದೆ. ಪ್ರಾಣಾಯಾಮವು ಶ್ವಾಸಕೋಶದ ಆರೋಗ್ಯವನ್ನು ಬಲಪಡಿಸುತ್ತದೆ ಮತ್ತು ಧ್ಯಾನವು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ. ಈ 3 ಅಂಶಗಳ ಸಂಯೋಜನೆಯಿಂದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗಿದೆ. ಯೋಗಾಭ್ಯಾಸದ ಬಲವು ಸಮೃದ್ಧ ಆರೋಗ್ಯವನ್ನು ಕೊಡುತ್ತದೆ, ರೋಗವನ್ನು ದೂರ ಮಾಡುತ್ತದೆ, ರೋಗ ಬಾರದಂತೆ ನೋಡಿಕೊಳ್ಳುತ್ತದೆ. ಆದ್ದರಿಂದ ಯೋಗವು ಆರೋಗ್ಯವರ್ಧಕ ಮತ್ತು ರೋಗ ನಿರೋಧಕ ಮತ್ತು ರೋಗ ನಿರೋಧಕ, ಹೀಗೆ ಯೋಗಕ್ಕೆ ನಾನಾ ಮಗ್ಗುಲುಗಳು ಉಂಟು. ರೋಗ ಬಾರದೇ ಇರೋ ರೀತಿ ನೋಡಿಕೊಳ್ಳುತ್ತದೆ. ಈ ಎಲ್ಲ ಆಯಾಮಗಳನ್ನು ವ್ಯಕ್ತಿ ಹೇಗೆ ರೂಢಿಸಿಕೊಳ್ಳಬಹುದು ಎನ್ನುವುದೇ ಯೋಗ. ಯೋಗ ಓದಿ ತಿಳಿಯಲೂ ಬೇಕು, ಮಾಡಿ ಕಲಿಯಲೂ ಬೇಕು ಎಂಬರ್ಥವಿದೆ. ತಿಳಿಯಲು ಕಲಿಯಲು ನೆರವಾಗುವುದೇ ಯೋಗ. ನಾನು ನಿರಂತರ 15 ಯೋಗ ಅಭ್ಯಾಸ ಮಾಡುತ್ತಿದ್ದೇನೆ. ನನಗೆ ಆಗಿರುವ ಅನುಭವಗಳನ್ನು ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇನೆ. ನನ್ನ ತಾಯಿಗೆ 10 ಮಕ್ಕಳು, ನಾನೇ 10ನೆಯವಳು. ನನಗೆ ಅಕ್ಕಂದಿರು ಅಣ್ಣಂದಿರು ಮಾತ್ರ ಇರುವುದು. ನಾನು 53 ಕಾಲಿಟ್ಟರೂ ನಾನು ಒಂದು ಮಾತ್ರೆ ತಗೊಂಡಿಲ್ಲ. ಒಂದು ಗ್ಯಾಸ್ಟ್ರಿಕ್ ಇಲ್ಲ, ಮಧುಮೇಹ ಇಲ್ಲ, BP ಇಲ್ಲ, ಯಾವ ಸಮಸ್ಯೆನೂ ನನಗಿಲ್ಲ. ಸೊಂಟ ಬೆನ್ನು ಗ್ಯಾಸ್ಟ್ರಿಕ್ ಅಂತೂ ಮೊದಲೇ ಇಲ್ಲ. ತುಂಬಾ ಆರೋಗ್ಯವಾಗಿದ್ದೇನೆ. ಏನು ಕಾರಣ? ಯೋಗ. ನನ್ನ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ
3: ಎಷ್ಟು 38-40 ವರ್ಷಕ್ಕೆ ಶುಗರ್ ಬಿ ಪಿ ಆಲ್ಮೋಸ್ಟ್ 9 ಜನಕ್ಕೂ ಬಂದಿದೆ. ಅದಕ್ಕೋಸ್ಕರ ನನ್ನ ಗೆಳತಿಯರಿಗೆ ಎಲ್ಲರಿಗೂ ನಾನು ಬೇಡ್ಕೊಳ್ಳೋದೇನೆಂದ್ರೆ ಆರೋಗ್ಯವಾಗಿರ್ಬೇಕಂದ್ರೆ ಪ್ರತಿನಿತ್ಯ ಯೋಗ ಮಾಡಬೇಕು, ನಿರಂತರ ಯೋಗದಿಂದ ರೋಗ ಮುಕ್ತರಾಗುತ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಮಗೆ ಪ್ರತಿನಿತ್ಯನೂ ಯೋಗ ಯಾಕಿತಕ ಇಷ್ಟು ಆಕ್ಟಿವ್ ಆಗಿದೆಯಲ್ಲ ನೀನು ಅಂತ ನನ್ನ ಎಲ್ಲ ಸಂಘದ ಗೆಳತಿಯರು ಕೇಳ್ತಾರೆ. ಬೆಳಗ್ಗಿಂದ ಸಂಜೆವರೆಗೂ ಹೆವಿ ಆಕ್ಟಿವ್, ಮಂದಹಾಸ, ದ್ವೇಷ, ಅಸೂಯೆ, ಕಾಮ, ಕ್ರೋಧ ಯಾವ್ದು ಇಲ್ಲದೆ ನಿರ್ಮಲ ಮನಸ್ಸಿಂದ ಇರಕ್ಕೆ ಕಾರಣ ಯೋಗ. ಅದು ಅಮುಖ್ಯ ನನಗೆ ಯೋಗವನ್ನು ಕಲಿಯುವಕ್ಕೆ ಅನುವು ಮಾಡಿಕೊಟ್ಟಂತ ಮುಖ್ಯ ಕೇಂದ್ರದ ಮುಖ್ಯ ಗುರುಗಳಾದ ರುದ್ರಾರಾದ್ರಿಗೂ, ನಮಗೆ ಪ್ರತಿನಿತ್ಯ ಯೋಗವನ್ನು ತರಬೇತಿ ಮಾಡಿಸ್ತಿರುವ ಶುಭದ ಮೇಡಮ್ ಮಹಾಬಲೇಶ್ವರ ಹೆಗಡೆಯವರಿಗೂ, FM ರೇಡಿಯೋ ತಂಡದ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ನನ್ನ ಗೆಳತಿಯರಿಂದ ಯೋಗದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ.
0: ಯೋಗ ಮಾಡುವುದರಿಂದ ಆರೋಗ್ಯವಾಗಿರಬಹುದು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ಆರೋಗ್ಯದ ಗುಡ್ಡೆ ಯೋಗದಲ್ಲಿದೆ ಎಂಬ ವಿಚಾರವನ್ನ ತಿಳಿಸಿಕೊಟ್ಟಂತ ಶ್ರೀಮತಿ ಗೀತಾ ರವಿಪ್ರಕಾಶ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಸಂಘದ ಮತ್ತೋರ್ವ ಸದಸ್ಯರಾದ ಶೀಲಾ ಅವರು ಸಹ ಯೋಗದ ಕುರಿತು ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ, ಕೇಳೋಣ.
18: ನನ್ನ ಹೆಸರು ಶೀಲಾ, ನನಗೆ ಈಗ 65 ವರ್ಷ. ನಾನು 15 ವರ್ಷದಿಂದ ಯೋಗ ಮಾಡ್ತಿದ್ದೇನೆ. ನನ್ನ ದೇಹ ಎಷ್ಟು ಹಗುರವಾಗಿದೆ ಎಂದ್ರಿಂದ ಈ ಯೋಗ ಮಾಡಿದ್ರಿಂದ ಯಾವುದೇ ಕಾಯಿಲೆ ನನ್ನಲ್ಲಿಲ್ಲ. ಎಷ್ಟು ಹಗುರದಿಂದ ನಾನು ಆಕ್ಟಿವ್ ಆಗಿ ಯೋಗ ಮಾಡ್ತೀನಿ, ಪ್ರತಿಯೊಂದು ಆಸನಗಳನ್ನ ಮಾಡ್ತೀನಿ. ಈ ಒಂದು ದಿನ ನಾನು ಯೋಗ ಹೋಗದೆ ಬಿಡುವುದಿಲ್ಲ, ಅಷ್ಟು ಅದರೊಳಗೆ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಯೋಗ ನನಗೆ ಬೇಕೇ ಬೇಕು. ನಾನು ಯೋಗ ತಪ್ಪಿಸಿದ್ರೆ ನನಗೆ ಈ ಫ್ಲೆಕ್ಸಿಬಲ್ ಇರಲ್ಲ ಬಾಡಿ, ಏನೋ ಒಂಥರ ಆಯಾಸ. ಹಾಗೆ
0: ಯೋಗ ಮಾಡುವುದರಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ತಮಗೆ ವೈಯಕ್ತಿಕವಾಗಿ ಏನೆಲ್ಲ ಸಹಕಾರಿಯಾಗಿದೆ ಯೋಗದಿಂದ ಎಂಬ ಮಾಹಿತಿಯನ್ನು ತಿಳಿಸಿದಂತಹ ಶೀಲಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಸಂಘದ ಮತ್ತೋರ್ವ ಸದಸ್ಯರಾದ ವನಜಾಕ್ಷಿ ಅವರು ಕೂಡ ಯೋಗದ ಕುರಿತು ಮಾತಾಡ್ತಾರೆ, ಕೇಳೋಣ.
19: ನನ್ನ ಹೆಸರು ವನಜಾಕ್ಷಿ. ನಾನು 15 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ಕೊರೋನಾ ಟೈಮಲ್ಲಿ ಒಂದು 5 ವರ್ಷ ಹೋಗಿರಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು. ಯೋಗ ಬಿಟ್ಟರೆ ಅಂದ್ರೆ ಮನಸ್ಸು ಒಂಥರ ನೆಮ್ಮದಿನೇ ಇರಲ್ಲ, ನಿದ್ದೆ ಅಂತೂ ಎಚ್ಚರನೇ ಇರಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೇನೆ. ಒಂದು ಬೆಳಗ್ಗೆ ರಾತ್ರಿ 10 ಗಂಟೆ ಮಲಗಿದ್ರೆ ಬೆಳಗ್ಗೆ ಕರೆಕ್ಟ್ 4:30 ಎಚ್ಚರಾಗುತ್ತೆ. ಯೋಗ ಕ್ಲಾಸ್ ತಪ್ಪಿದ್ರೆ ಏನೋ ಒಂಥರ ಮೈಗೆ ಕೆಲಸ ಮಾಡೋಕ್ಕಂತೂ ತುಂಬ ಖುಷಿ. ನನಗೊಂದು ಟೈಮ್ ಆಕ್ಸಿಡೆಂಟ್ ಆಗಿತ್ತು, ಸ್ಕೂಟಿಯಿಂದ ಬಿದ್ದಿದ್ದೆ, ತಲೆ ತುಂಬ ಸೇಕ್ ಆಗ್ತಾ ಇತ್ತು. ಈ ಯೋಗ ಕ್ಲಾಸಲ್ಲಿ ಕಂಟಿನ್ಯೂಸ್ ಹೋಗ್ತಾ ಇರೋದ್ರಿಂದ ತಲೆ ಸ್ವಲ್ಪ ಚೆನ್ನಾಗಿ ಆಗಿದೆ. ಕೆಲಸ ಮಾಡೋಕ್ಕಂತೂ ತುಂಬ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯೋಗದಿಂದ ತುಂಬ ಚೆನ್ನಾಗಾಗಿದೆ ನನಗೆ. ಯೋಗ ಆರೋಗ್ಯದ ಗುಟ್ಟು ಅಂದರೆ ಯೋಗದ.
20: ನನ್ನ ಹೆಸರು ಗೌರಿ ಜಗದೀಶ್ ಅಂತ. ನಾನು ಯೋಗಕ್ಕೆ ಹೋಗಕ್ಕೆ ಶುರು ಮಾಡಿ ಸುಮಾರು 1 ವರ್ಷ 8 ತಿಂಗಳಾಗಿದೆ. ಅದಕ್ಕೂ ಮೊದಲು ನಮ್ಮ ಗೆಳತಿಯರು ಹೇಳ್ತಾ ಇದ್ರು, ನಾವು ಅದ ಕಡೆ ಗಮನ ಕೊಟ್ಟಿರಲಿಲ್ಲ. ನೀವು ಬಂದು ಒಮ್ಮೆ ನೋಡಿ, ಅದು ನೀವೊಂದ್ಸರಿ ಅನುಭವ ತಗೊಂಡ್ಮೇಲೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಹಾಗಾಗಿ ನಾವು ಸೇರಿಕೊಂಡ್ವಿ ಯೋಗಕ್ಕೆ. ಯೋಗಕ್ಕೆ ಸೇರ್ಕೊಂಡ್ಮೇಲೆ ನಮಗೆ ತುಂಬ ಚೆನ್ನಾಗಿ ಅನಿಸ್ತದೆ. ಫ್ಲೆಕ್ಸಿಬಲ್ ಇದ್ದೀವಿ, ಈಸಿಯಾಗಿ ನೆಲಕ್ಕೆ ಕೂರೋದು ಹೇಳೋದು ಮಾಡ್ತೀವಿ. ಹಾಗಾಗಿ ನಮಗೆ ಒಂಥರ ಯೋಗಕ್ಕೆ ಹೋಗಲಿಲ್ಲ ಅಂದರೆ ಕಂಫರ್ಟ್ ಅನಿಸಲ್ಲ. ಮತ್ತು ನನಗೆ ಪದೇ ಪದೇ ಶೀತ ಆಗ್ತಾ ಇತ್ತು, ತುಂಬ ಸೀನ್ಗಳು ಬರ್ತಾ ಇತ್ತು. ಅದು ಈಗ ನನಗೆ ಹೋಲಿಸಿದ್ರೆ ತುಂಬ ಕಡಿಮೆ ಆಗಿದೆ. ಒಂದು ಆಮೇಲೆ ಒಂದು ನನಗೆ ಓಂಕಾರ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಆ ಕಂಪನಗಳು ನನಗೆ ಒಂಥರ ಮನಸ್ಸಿಗೆ ಮುದ ಕೊಡ್ತದೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಸ್ವಲ್ಪ ತಾಳ್ಮೆ, ಸಂಯಮ, ಮೌನ, ಇದನ್ನೆಲ್ಲನೂ ಧ್ಯಾನ, ಇದನ್ನೆಲ್ಲನೂ ನಾನು ಸ್ವಲ್ಪ ಯೋಗದಿಂದ ಕಲ್ತಿದ್ದೀನಿ ಅಂತ ನನಗೆ ಅನಿಸ್ತದೆ. ತುಂಬ ಯೋಗ ನನಗೆ ತುಂಬ ಉಪಯುಕ್ತವಾಗಿದೆ ಅಂತ ನನ್ನ ಅನಿಸಿಕೆ.
0: ಯೋಗದ ಬಗ್ಗೆ ಹಾಗೆ ಯೋಗವನ್ನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಶ್ರೀಮತಿ ಗೀತಾ ರವಿಪ್ರಕಾಶ್, ಶೀಲಾ, ಗೌರಿ ಜಗದೀಶ್, ವನಜಾಕ್ಷಿ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಾದ ಪುಣ್ಯಪ್ರಭಾ ಬಸವರಾಜ್ ಇವರು ಬಸವಣ್ಣನವರ ಒಂದು ವಚನವನ್ನ ಗಾಯನ ಮಾಡ್ತಾರೆ, ಕೇಳೋಣ.
21: ನನ್ನ ಹೆಸರು ಪುಣ್ಯಪ್ರಭಾ ಬಸವರಾಜ್, ಶ್ರಾವಣಿ ಸಂಘದ ಸದಸ್ಯನೇ. ಬಸವಣ್ಣನವರ ವಚನ ನೋಡಿ,

0: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ವಚನವನ್ನ ಹಾಡಿದಂತ ಪುಣ್ಯಪ್ರಭಾ ಬಸವರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶ್ರಾವಣಿ ಮಹಿಳಾ ಸಂಘದವರಿಂದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
2: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಾದ ಶ್ರೀಮತಿ ಸುಮಾ ಕಾಂತರಾಜ್, ಮಂಗಳಾ ರವಿಕುಮಾರ್ ಹಾಗೂ ಪುಣ್ಯಪ್ರಭಾ ಬಸವರಾಜ್ ಇವರು ಬಸವಣ್ಣನವರ ಒಂದು ವಚನವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
6: ನನ್ನ ಹೆಸರು ಶ್ರೀಮತಿ ಸುಮಾ ಕಾಂತರಾಜ್. ನಾನು ಶ್ರಾವಣಿ ಮಹಿಳಾ ಸಂಘದ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತೇನೆ.
7: ನನ್ನ ಹೆಸರು ಪುಣ್ಯಪ್ರಭಾ ಬಸವರಾಜ್. ನಾನು ಶ್ರಾವಣಿ ಸಂಘದ ಸದಸ್ಯನೇ ಆಗಿದೆ.
8: ನನ್ನ ಹೆಸರು ಮಂಗಳಾ ರವಿಕುಮಾರ್. ನಾನು ಶ್ರಾವಣಿ ಮಹಿಳಾ ಸಂಘದ ಸದಸ್ಯನೇ ಆಗಿದೆ. ನಾವು ಈಗ ಬಸವಣ್ಣನವರ ತನು ನಿಮ್ಮದೆಂದ ಬಳಿಕ ಅನ್ನೋ ವಚನವನ್ನ ಹಾಡುತ್ತೇವೆ.

0: ಬಸವಣ್ಣನವರ ವಚನವನ್ನ ಹಾಡಿದಂತಹ ಪುಣ್ಯಪ್ರಭಾ ಬಸವರಾಜ್, ಸುಮಾ ಕಾಂತರಾಜ್, ಮಂಗಳ ರವಿಕುಮಾರ್ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ಜೊತೆಗೆ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಾದಂತಹ ಶ್ರೀಮತಿ ಲಕ್ಷ್ಮೀ ಅಶೋಕ್ ಮತ್ತು ಇಂದುಮತಿ ಮಂಜುನಾಥ್ ಇವರು ಅಡುಗೆಯ ಕುರಿತು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಅಶೋಕ್. ನಾನು ಒಬ್ಬ ಗೃಹಿಣಿಯಾಗಿ, ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ, ಖಜಾಂಚಿಯಾಗಿ ಹಾಗೂ ವಾಸವಿ ಮಹಿಳಾ ಸಂಘದ ಸದಸ್ಯೆಯಾಗಿದ್ದೇನೆ. ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ಹಾಡುವುದು, ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಇತ್ಯಾದಿ. ಈ ದಿನ ನಾನು ಮತ್ತು ನನ್ನ ಗೆಳತಿ ಶ್ರೀಮತಿ ಇಂದುಮತಿ ಮಂಜುನಾಥ್ ರವರು ಸೇರಿ ಬೇಸಿಗೆಗೆ ತಂಪಾಗಿಸುವ ತಿನಿಸುಗಳು ಹಾಗೂ ಪಾನೀಯಗಳ ಬಗ್ಗೆ ಒಂದು ಸಂಭಾಷಣೆಯನ್ನು ಮಾಡಲಿದ್ದೇವೆ. ನನ್ನ ಗೆಳತಿ ಇಂದುಮತಿಯವರ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದುಮತಿ ಮಂಜುನಾಥ್. ನಾನು ಶ್ರಾವಣಿ ಮಹಿಳಾ ಸಂಘದಲ್ಲಿ ಅಧ್ಯಕ್ಷೆಯಾಗಿ, ಕಾರ್ಯದರ್ಶಿಯಾಗಿ ಹಾಗೂ ಹಾಲಿ ಸದಸ್ಯೆಯಾಗಿದ್ದೇನೆ. ಹಾಗೂ ಕದಳೆ ಮಹಿಳಾ ಸಮಾಜದ ಸದಸ್ಯೆಯಾಗಿ ಶಾರದಾ ಕ್ಲಬ್ಬಿನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ದೂರದರ್ಶನ ನೋಡುವುದು, ಹಾಡುವುದು, ಹೊರಸಂಚಾರ ಹೋಗುವುದು, ಅಡಿಗೆ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದು.
1: ಹಾಯ್ ಇಂದು, ಹೇಗಿದ್ದೀಯಾ? ಬಹಳ ದಿನಗಳ ನಂತರ ಮನೆಗೆ ಬಂದಿದ್ದೀಯಾ. ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ?
2: ನಾನು ಚೆನ್ನಾಗಿದ್ದೀನಿ ಲಕ್ಷ್ಮಿ, ನೀನು ಚೆನ್ನಾಗಿದ್ದೀಯಾ? ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಷ್ಟು ಬಿಸಿಲು ಇದೆ ಅಲ್ಲ, ತುಂಬಾ ಶೆಕೆ ಆಗ್ತಾ ಇದೆ. ಫ್ಯಾನ್ ಹಾಕು, ಹಾಗೆ ಕುಡಿಯಲು ನೀರು ಕೊಡು.
1: ಹಾ, ತರ್ತೀನಿ, ಇರು. ರಾಗಿ ಹಾಲು ಮಾಡಿದ್ದೆ, ತಗೋ.
2: ಹಾ, ರಾಗಿ ಹಾಲ? ಅದು ಹೇಗೆ ಮಾಡ್ತೀಯ? ತುಂಬಾ ಚೆನ್ನಾಗಿದೆ ಕಣೆ.
1: ಈ ಬೇಸಿಗೆಗೆ ತುಂಬಾ ತಂಪು ಕಣೆ. ಮತ್ತೆ ಇದನ್ನ ಮಾಡುವುದು ತುಂಬಾ ಸುಲಭ ಗೊತ್ತಾ? ರಾಗಿನ 1 ಗಂಟೆ ಅಥವಾ ಹಿಂದಿನ ದಿನ ನೆನೆಸುವುದು, ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬುವುದು. ಅದನ್ನು ಸೋಸಿ ಅದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ ಸೇರಿಸಿದ್ರೆ ರಾಗಿ ಹಾಲು ರೆಡಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ, ಎಲ್ಲರೂ ಕುಡಿತಾರೆ. ಇದರಲ್ಲಿ ಐರನ್ ಅಂಶ ಕೂಡ ಇದೆ.
2: ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ನಾನು ಮನೆಯಲ್ಲಿ ಪ್ರಯತ್ನ ಮಾಡ್ತೀನಿ. ಮತ್ತೆ ಈ ಬೇಸಿಗೆಗೆ ದೇಹವನ್ನು ತಂಪು ಮಾಡಲು ಏನೇನು ಮಾಡಬಹುದು ಹೇಳ್ತೀಯಾ?
1: ಹ್ಞೂ, ಹೇಳ್ತೀನಿ. ಈ ಬಿರು ಬೇಸಿಗೆಗೆ ರಾಗಿಯಿಂದ ಕೀಲ್ಸ ಮಾಡ್ಬೋದು, ಬಸಳೆ ಸೊಪ್ಪಿನಿಂದ ತಂಬುಳಿ ಮಾಡ್ಬೋದು, ಜೀರಿಗೆ ಉಪಯೋಗಿಸಿ ಕೂಡ ತಂಬುಳಿ ಮಾಡ್ಬೋದು ಗೊತ್ತಾ? ಆಮೇಲೆ ಬಾರ್ಲಿ ಅಕ್ಕಿ ಗಂಜಿ ಮೊಸರನ್ನ ತಯಾರಿಸ್ಬೋದು.
2: ಬಾರ್ಲಿ ಮೊಸರನ್ನ? ಅದು ಹೇಗೆ ಮಾಡ್ತೀಯ?
1: ಬಾರ್ಲಿ ಅಕ್ಕಿನ 1 ಗಂಟೆ ನೆನೆಸಿ ಕುಕ್ಕರ್ನಲ್ಲಿ 1 ಅಳತೆ ಅಕ್ಕಿಗೆ 4 ಲೋಟ ನೀರು, ಸ್ವಲ್ಪ ಉಪ್ಪು, 5-6 ವಿಷಲ್ ಕೂಗಿಸೋದು. ಅದು ತಣ್ಣಗಾದ ನಂತರ 1/2 ಭಾಗ ತೆಗೆದು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬುವುದು. ಅಕ್ಕಿ ಮತ್ತು ರುಬ್ಬಿದ ಮಿಶ್ರಣ ಸೇರಿಸಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸುವುದು. ಒಗ್ಗರಣೆಗೆ ಇಂಗು, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಹಾಕಿ ಕಲಸುವುದು. ಸಣ್ಣಗೆ ಕೊತ್ತಂಬರಿ ಹೆಚ್ಚಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಯಾರಿಕೆಗೆ ಕೂಡ ಕಡಿಮೆ ಮಾಡುತ್ತೆ. ಬಾರ್ಲಿ ಸೇವನೆಯಿಂದ ಹೊಟ್ಟೆ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯುರ್ವೇದದ ಪ್ರಕಾರ ಇದು ಜೀರ್ಣದ ಒಂದು ಟಾನಿಕ್ ಅಂತ ಹೇಳ್ತಾರೆ. ಇದರಲ್ಲಿರುವ ಕೆಮಿಕಲ್ಸ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿಡುತ್ತೆ, ವೆಯ್ಟ್ ಲಾಸ್ ಕೂಡ ಆಗತ್ತೆ. ಬಾರ್ಲಿ ನೀರನ್ನು ಸೇವನೆ ಮಾಡೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ.
2: ಹೌದೇನೆ, ಇಷ್ಟೆಲ್ಲ ಉಪಯೋಗ ಇದೆ. ಇದರಿಂದ ನಾನು ಕೂಡ ಮನೆಗೆ ಹೋಗಿ ಬಾರ್ಲಿ ಮೊಸರನ್ನ ಮಾಡ್ತೀನಿ. ನಾನು ಕೂಡ ಮನೆಯಲ್ಲಿ ತಂಪು ಪಾನೀಯಗಳನ್ನು ಮಾಡ್ತೀನಿ. ಬೂದುಗುಂಬಳಕಾಯಿ ಜ್ಯೂಸು, 1 ಬಟ್ಟಲು ಬೂದುಗುಂಬಳಕಾಯಿ, ಸ್ವಲ್ಪ ಕರಿಬೇವು, ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಸಣ್ಣಗೆ ಮಿಕ್ಸಿ ಮಾಡಬೇಕು. ಇದನ್ನು ದಿನ 1 ಲೋಟ ಕುಡಿಯುವುದರಿಂದ ಬೇಸಿಗೆಯಲ್ಲಿ ದೇಹ ತಂಪಾಗಿ ಇರುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, 3-4 ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಸ್ವಲ್ಪ ಕರಿಬೇವು, ಕಾಳುಮೆಣಸು, ಜೀರಿಗೆ ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಸಣ್ಣಗೆ ರುಬ್ಬಿ ಇದಕ್ಕೆ ನೆನೆಸಿದ ಕಾಮಕಸ್ತೂರಿ ಬೀಜವನ್ನು ಹಾಕಿ ದಿನ ಕುಡಿಯಬೇಕು. ಚರ್ಮದಿಂದ ಕಾಂತಿ ಹೆಚ್ಚುತ್ತದೆ, ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಹಾಗೂ ಶಕ್ತಿ ನಿರೋಧಕ ಹೆಚ್ಚಿಸುತ್ತದೆ. ಎಳ್ಳಿನ ಜ್ಯೂಸು, ನೆನೆಸಿದ ಎಳ್ಳು, ಬೆಲ್ಲ, ಎಳ್ಳಿನ ಪುಡಿ ಇದನ್ನು ಸಣ್ಣಗೆ ರುಬ್ಬಿ ಬೇಸಿಗೆಯಲ್ಲಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಉತ್ತಮ. ಇಷ್ಟೆಲ್ಲ ಬೇಸಿಗೆಗೆ ಪಾನೀಯಗಳು ಮತ್ತು ತಿನಿಸುಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ, ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಗೆ ಮಾಡಿಕೊಳ್ಳುವುದು ಸ್ವಲ್ಪ ಹೇಳ್ತೀಯಾ?
1: ಹಾಂ, ಹೇಳ್ತೀನಿ. ಹೆಚ್ಚು ನೀರು ಕುಡಿಯುವುದು, ಸೌತೆಕಾಯಿ ತಿನ್ನುವುದು, ಎಳನೀರು ಕುಡಿಯುವುದು, ಹಣ್ಣು ತರಕಾರಿ ಸೊಪ್ಪು ಹೆಚ್ಚಾಗಿ ಸೇವಿಸುವುದು, ಉದಾಹರಣೆಗೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ದಾಳಿಂಬೆ ಹಣ್ಣುಗಳನ್ನು ಸೇವಿಸುವುದು, ಕಾಟನ್ ಬಟ್ಟೆ ಧರಿಸುವುದು, ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಬಳಸುವುದು, ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಹೊರಗಡೆ ಹೋಗುವುದು ತಪ್ಪಿಸಬೇಕು. ಕಾಫಿ ಟೀಯನ್ನು ತ್ಯಜಿಸುವುದು ಒಳ್ಳೆಯದು. ಹೊರಗಡೆ ಹೋಗುವಾಗ ಛತ್ರಿ ಮತ್ತು ಬಾಟಲ್ ನೀರುಗಳನ್ನು ತೆಗೆದುಕೊಂಡು ಹೋಗಬೇಕು. ಮಕ್ಕಳಿಗೆ ಬೇಸಿಗೆ ರಜೆ ಇರುವುದರಿಂದ, ತುಂಬ ಬಿಸಿಲಿನ ವಾತಾವರಣ ಇರುವುದರಿಂದ ಪೋಷಕರು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಮಕ್ಕಳು ಬಿಸಿಲಿನಲ್ಲಿ ಜಾಸ್ತಿ ಆಟವಾಡುವುದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತದೆ. ಆದ್ದರಿಂದ ನೀರಿನಂಶ ಇರುವ ಆಹಾರಗಳನ್ನು ಕೊಡಬೇಕು. 12 ಗಂಟೆ ಮತ್ತು 4 ಗಂಟೆ ಬಿಸಿಲಿನಲ್ಲಿ ಹೆಚ್ಚಾಗಿರುವುದರಿಂದ ಮಕ್ಕಳನ್ನು ಆಟವಾಡಲು ಬಿಡಬಾರದು. ಹೊರಗಡೆ ಸಿಗುವ ಕೂಲ್ ಡ್ರಿಂಕ್ಸ್ ಮತ್ತು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡಿಕೊಡುವುದರಿಂದ ಮಕ್ಕಳಿಗೆ ನಿರ್ಜಲೀಕರಣವಾಗುವುದು ತಪ್ಪುತ್ತದೆ. ಪ್ಯಾಕ್ಡ್ ಫುಡ್, ಕರಿದ ತಿಂಡಿಗಳನ್ನು ಕೊಡಬಾರದು.
2: ಇಷ್ಟೇ ಅಲ್ಲ, ಇನ್ನೂ ಹಲವಾರು ತಿನಿಸುಗಳು ಇದೆ. ಅದರಲ್ಲಿ ಹೆಸರು ಬೇಳೆ ಪಾಯಸ, ಮೊಳಕೆ ಕಾಳು ಕೋಸಂಬರಿ, ಹೆಸರು ಕಾಳು ದೋಸೆ ಮಾಡಬಹುದು.
1: ಹೌದು, ಬಹಳಷ್ಟು ಖಾದ್ಯಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇದೆ. ಮಜ್ಜಿಗೆಯಲ್ಲೂ ವಿವಿಧ ರೀತಿ ಮಾಡಬಹುದು, ಗೊತ್ತಾ? ಹೇಗೆ ಅಂತಂದರೆ, ಮಜ್ಜಿಗೆಗೆ ಬಾರ್ಲಿ ನೀರು ಸೇರಿಸುವುದು, ಅಕ್ಕಿ ಬಸಿದ ನೀರಿಗೆ ಮಜ್ಜಿಗೆ ಸೇರಿಸಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಹೆಚ್ಚಿ ಹಾಕಿ ಒಗ್ಗರಣೆ ಕೊಡುವುದರಿಂದ ಬಹಳ ರುಚಿಯಾಗಿರುತ್ತದೆ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸು ಜಜ್ಜಿ ಮಸಾಲೆ ಮಜ್ಜಿಗೆ ಮಾಡಬಹುದು.
2: ನಾನು ನಿಮ್ಮ ಮನೆಗೆ ಬಂದಿದ್ದಕ್ಕೆ ಎಷ್ಟೆಲ್ಲ ವಿಷಯಗಳನ್ನು ತಿಳಿದುಕೊಂಡೆ. ನನ್ನ ಮಕ್ಕಳು ಬರೀ ಹೊರಗಡೆ ಆಹಾರ ಇಷ್ಟಪಡುತ್ತಾರೆ. ನಾನು ಇದನ್ನೆಲ್ಲ ಮಾಡಿ ಕೊಡುತ್ತೇನೆ. ನಾನು ಬಂದು ಬಹಳ ಹೊತ್ತಾಯಿತು, ಬರ್ತೀನಿ ಕಡೆ, ಮತ್ತೆ ಸಿಗ್ತೀನಿ, ಆಯ್ತಾ? ಬಾಯ್.
1: ಇಂದು ಊಟ ಮಾಡಿಕೊಂಡು ಹೋಗು. ಹಾಗೆ ಹೋಗ್ತೀಯಾ?
2: ಊಟಕ್ಕೆ ಏನು ಮಾಡಿದ್ದೀಯಾ?
1: ನಾನು ಈ ಬಿಸಿಲಿಗೆ ಅಂತ ಊಟದ ಒಂದು ಮೆನ್ಯೂನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀನು ಬೇರೆ ಬರ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕಾಗಿ ಹೆಸರುಕಾಳು ಕೋಸಂಬರಿ, ಸಬ್ಬಕ್ಕಿ ಪಾಯಸ, ಒಂದೆಲಗ ತಂಬುಳಿ, ಸೋರೆಕಾಯಿ ಮಜ್ಜಿಗೆ ಹುಳಿ, ಕೆಂಪಕ್ಕಿ ಅನ್ನ, ಮಜ್ಜಿಗೆ ಮತ್ತು ರಾಗಿ ಹಂಬಲಿ ಮಾಡಿದ್ದೀನಿ, ಮತ್ತೆ ಸೌತೆಕಾಯಿ ಸಾಸಿವೆ ಮಾಡಿದ್ದೀನಿ ಕಣೆ.
2: ಸೌತೆಕಾಯಿ ಸಾಸಿವೆನಾ? ಮೊಸರು ಸಾಸಿವೆ ಅಂತಿದ್ಯಾ, ಹೇಗೆ ಮಾಡಿದೆ?
1: ಅದು ತುಂಬಾ ಸುಲಭ ಮಾಡೋದು, ಹಾಗೆ ತಂಪಾಗಿಡುತ್ತದೆ. ಮೊದಲಿಗೆ ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ನಂತರ ಕಾಯಿ ತುರಿ, ಉಪ್ಪು, ಸಾಸಿವೆ, ಉರ್ಗಡ್ಲೆ, ಉಪ್ಪು, ಹುಣಸೆಹಣ್ಣು ಹಾಕಿ ರುಬ್ಬಿಕೊಳ್ಳಬೇಕು. ಹಸಿ ಸೌತೆಕಾಯಿಗೆ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿ ಮೊಸರನ್ನು ಸೇರಿಸಬೇಕು. ನಂತರದಲ್ಲಿ ಒಗ್ಗರಣೆಯನ್ನು ಕೊಟ್ಟರೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತದೆ. ನೀನು ಈ ದಿನ ಊಟಕ್ಕೆ ಇದನ್ನು ಬಳಸಿ ನೋಡು. ನಿಮ್ಮ ಮನೆಯಲ್ಲೂ ಇದನ್ನು ಮಾಡು, ಎಲ್ಲರೂ ಇಷ್ಟಪಡುತ್ತಾರೆ.
2: ಆಯ್ತಪ್ಪ, ಇಷ್ಟೆಲ್ಲ ಮಾಡಿಕೊಂಡಿದ್ದೀಯಾ, ಅದರಲ್ಲೂ ನನ್ನ ಫೇವ್ರೆಟ್ ಸಬ್ಬಕ್ಕಿ ಪಾಯಸ ಮಾಡಿದ್ದೀಯಾ. ಆಯಿತು, ಊಟ ಮಾಡಿಕೊಂಡು ಹೋಗ್ತೀನಿ. ಅಂದಾಗೆ ಒಂದೆಲಗ ತಂಬುಳಿ ಹೇಗೆ ಮಾಡ್ತೀಯಾ?
1: ಅಯ್ಯೋ, ಅದಾ? ಒಂದೆಲಗ ಸೊಪ್ಪು, ಕಾಯಿ ತುರಿ, ಹಸಿಮೆಣಸು, ಜೀರಿಗೆ, ಉಪ್ಪು, ಸ್ವಲ್ಪ ಕಾಳುಮೆಣಸು ಹಾಕಿ ಮಿಕ್ಸಿಯಲ್ಲಿ ರುಬ್ಬುವುದು. ಈ ಮಿಶ್ರಣಕ್ಕೆ ಮಜ್ಜಿಗೆ ಸೇರಿಸಿ ಒಗ್ಗರಣೆ ಕೊಟ್ಟರೆ ಆಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ಇಷ್ಟು ಹೊತ್ತು ನಮ್ಮ ಸಂಭಾಷಣೆಯನ್ನ. ಹಾಗಾದ್ರೆ ನೀವು ಈ ತಿನಿಸುಗಳನ್ನು ಮತ್ತು ಪಾನೀಯಗಳನ್ನು ಪ್ರಯತ್ನಿಸುತ್ತೀರಾ? ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಕೊಟ್ಟ ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದಗಳು.
0: ಬೇಸಿಗೆಯಲ್ಲಿ ಮಾಡುವಂತಹ ಆರೋಗ್ಯಕ್ಕೆ ಹಿತಕರವಾದ ಹಾಗೆ ದೇಹಕ್ಕೆ ತಂಪಾದಂತಹ ಅಡುಗೆಗಳ ಕುರಿತು ಸಂಭಾಷಣೆಯನ್ನ ನಡೆಸಿಕೊಟ್ಟಂತಹ ಲಕ್ಷ್ಮೀ, ಅಶೋಕ್ ಮತ್ತು ಇಂದುಮತಿ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಅವರು ಒಂದು ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.

0: ಹಾಡನ್ನ ಪ್ರಸ್ತುತಪಡಿಸಿದಂತಹ ಸುಲೋಚನ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: ಹಾಯ್, ಐ ಎಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್, ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ PU ಕಾಲೇಜ್, ಶಿವಮೊಗ್ಗ.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತ ಶ್ರೀಮತಿ ಸುಲೋಚನಾ ಅವರು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಹೇಗ್ ಬೆಳೆಸೋದು ಈ ವಿಚಾರವಾಗಿ ಮಾತಾಡ್ತಾರೆ, ಕೇಳೋಣ.
7: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲೋಚನಾ. ಚಿಲ್ಡ್ರನ್ಸ್ ಕಲ್ಚರ್ ವ್ಯಾಲ್ಯೂಸ್, ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಹೇಳಿಕೊಡುವುದು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನುವ ಹಾಗೆ ಬಾಲ್ಯದಿಂದಲೇ ಬೆಳೆಸಬೇಕಾದ ಅತ್ಯಂತ ಪ್ರಮುಖ

0: ಅಂಶವಾದ ಸಂಸ್ಕಾರವೆಂದರೆ ಕೇವಲ ಶಾಲೆಗಷ್ಟೇ ಹೋಗುವುದಲ್ಲ, ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು, ತಂದೆ ತಾಯಿಯರಿಗೆ ಗೌರವ ಕೊಡುವುದು, ಬೆಳಗ್ಗೆ ಎದ್ದ ತಕ್ಷಣ ಹಿರಿಯರಿಗೆ ನಮಸ್ಕರಿಸುವುದು, ದೇವರಿಗೆ ದೀಪ ಹಚ್ಚುವುದು, ಮನೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಗುರು ಹಿರಿಯರಿಗೆ ಗುರುಗಳಿಗೆ ಗೌರವಿಸುವುದು, ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಸಹಾಯ ಮಾಡುವುದು, ಸತ್ಯವನ್ನು ಮಾತನಾಡುವುದು, ಕಳ್ಳತನ ಮಾಡದಿರುವುದು ಮತ್ತು ಪ್ರಾಮಾಣಿಕವಾಗಿ ಬದುಕುವುದು, ವಿಶೇಷವಾಗಿ ಕಷ್ಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯ ಮಾಡುವ ಗುಣಗಳನ್ನು ಬೆಳೆಸುವುದು, ಹಾಗೂ ಸಮಯ ಪಾಲನೆ, ಆಹಾರ ಕ್ರಮದಲ್ಲಿ ಶಿಸ್ತು, ಮನೆ ಮತ್ತು ಶಾಲೆಗಳ ನಿಯಮವನ್ನು ಪಾಲಿಸುವುದು, ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳನ್ನು ಹೇಳುವ ಮೂಲಕ ನೈತಿಕ ಮೌಲ್ಯಗಳನ್ನು ತಿಳಿಸುವುದು ಮತ್ತು ಮನೆಯಲ್ಲಿ ಪೋಷಕರ ನಡವಳಿಕೆ ಕೂಡ ಚೆನ್ನಾಗಿರಬೇಕು. ಮನೆಯಲ್ಲಿ ಶಾಂತಿಯುತ ಮತ್ತು ಧಾರ್ಮಿಕ ವಾತಾವರಣವು ಕೂಡ ಮುಖ್ಯವಾಗಿರುತ್ತದೆ. ಅಂದರೆ ಮಗುವಿಗೆ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ವಿಕಾಸಕ್ಕೆ ಪೂರಕವಾಗಿರುತ್ತದೆ. ಸಮಾಜದಲ್ಲಿ ಗೌರವ, ಆತ್ಮವಿಶ್ವಾಸದಲ್ಲಿ ಹೆಚ್ಚಾಗಿರಬೇಕು, ಜವಾಬ್ದಾರಿಯುತ ನಾಗರಿಕನಾಗಿ ಬೆಳೆಸಬೇಕು. ಮಕ್ಕಳಿಗೆ ಬಾಲ್ಯದಲ್ಲೇ ನೀಡುವ ಸಂಸ್ಕಾರವೇ ಅವರ ಭವಿಷ್ಯದ ಅಡಿಪಾಯ ಎಂದು ಹೇಳಬಹುದು. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ಮಕ್ಕಳಿಗೆ ಎಂತಹ ಸಂಸ್ಕಾರವನ್ನ ಕೊಡಬೇಕು ಎಂಬ ವಿಚಾರವಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಿಂದ ಸೋಬಾನೆ ಹಾಡೊಂದನ್ನ ಹಾಡ್ತಾರೆ, ಕೇಳೋಣ.

ಶೋಭನೆ ಹಾಡನ್ನ ಪ್ರಸ್ತುತಪಡಿಸಿದಂತಹ ಶ್ರಾವಣಿ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶ್ರಾವಣಿ ಮಹಿಳಾ ಸಂಘದ ಹಿರಿಯ ಸದಸ್ಯರು ಮಂಜುಳಮ್ಮ ಅವರಿದ್ದಾರೆ. ಮಂಜುಳಮ್ಮ ಅವರಿಗೆ ಈಗ 83 ವರ್ಷ ವಯಸ್ಸಿನಲ್ಲಿ ಕೂಡ ವಚನಗಳನ್ನ ಹಾಗೆ ಶೋಭನೆ ಹಾಡುಗಳನ್ನ ಜೊತೆಗೆ ಸಂಘದ ಎಲ್ಲ ಸದಸ್ಯರ ಜೊತೆ ತುಂಬಾ ಚಟುವಟಿಕೆಯಿಂದ ಭಾಗವಹಿಸುವಂತಹ ಮಂಜುಳಮ್ಮ ಅವರು ಒಂದು ವಚನವನ್ನ ಹಾಡ್ತಾರೆ, ಕೇಳೋಣ.

0: ವಚನಗಳನ್ನ ತುಂಬಾ ಅದ್ಭುತವಾಗಿ ಹಾಡಿದಂತಹ ಮಂಜುಳಮ್ಮ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿರುವಂತಹ ಶ್ರಾವಣಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಸುಲೋಚನಾ ಮೇಡಮ್ ಇರ್ಬೋದು, ಹಾಗೆ ಇತರ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538987698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

ಹರಳೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೇರ್ ಕೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ, ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
4: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
5: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ

0: ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಹೇಳ್ತಾ ಇವತ್ತು ಸಂಡೇ ಫನ್ ಡೇ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಫನ್ ಡೇಯಲ್ಲಿ ನಾವೆಲ್ಲ ಏನು ಫನ್ ಅಂತ ಮಾಡೋಣ, ಯಾವ ಫನ್ ಮಾಡೋಣ ಹೇಳಿ ನೀವೇ. ಸೊ ಎಷ್ಟು ಶ್ವೇತಾ, ನೀವು ಒಂಥರ ಏನೋ ಮ್ಯಾಜಿಕಲ್ ಒಂಥರ ಟಾಪಿಕ್ ಅಲ್ಲಿ ತರ್ತಾ ಇರ್ತೀರಾ ಅಂತ ನನಗೆ ಯಾವಾಗಲೂ ಮೆಸೇಜ್ ಮಾಡ್ತಾ ಇರ್ತೀರಾ. ಎಸ್, ಇವತ್ತಿನ ಟಾಪಿಕ್ಕು ಕೂಡ ಹಾಗೆ ಇದೆ. ಏನು ಗೊತ್ತಾ, ನಮ್ಮ ಇವತ್ತಿನ ನಮ್ಮ ಶೋನಲ್ಲಿ ಒಂಥರ ಡಿಫ್ರೆಂಟ್ ಮಜಾ ಇದೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಕೇವಲ ಸೂಪರ್ ಹಿಟ್ ಹಾಡುಗಳನ್ನು ಉಲ್ಟಾ ಪ್ಲೇ ಮಾಡ್ತೀವಿ, ಓಕೆನಾ? ಅಂದರೆ ರಿವರ್ಸ್ ಗೇರ್ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಕೇಳೋದಕ್ಕೆ ಒಂಥರ ವಿಚಿತ್ರ ಅನಿಸಿದ್ರು, ಇದರಲ್ಲಿ ಒಂಥರ ಸಖತ್ ಫಿಲಾಸಫಿ ಇದೆ ಅಂತಲೇ ಹೇಳ್ಬೋದು. ಯೋಚನೆ ಮಾಡಿ ಸ್ನೇಹಿತರೆ, ಹಾಡನ್ನು ಉಲ್ಟಾ ಪ್ಲೇ ಮಾಡಿದಾಗ ನಮಗೆ ಮೊದಲು ಏನೋ ಒಂಥರ ಅನಿಸುತ್ತೆ, ಏನೋ ಒಂಥರ ಅಯ್ಯೋ ಏನಿದು ಬರೀ ಗೊಂದಲ ಅನಿಸ್ತಾ ಇದೆ ಅಂತ ಅಂದ್ಕೊಳ್ತೀರಾ. ಎಸ್, ನಮ್ಮ ಲೈಫು ಕೂಡ ಅಷ್ಟೇ ಅಲ್ವಾ? ಕೆಲವೊಂದು ಸರಿ ಜೀವನ ನಮಗೆ ಅಂದ್ಕೊಂಡಿರೋದಕ್ಕಿಂತ ಉಲ್ಟಾ ತಿರುವುಗಳನ್ನು ಕೊಡ್ತಾ ಇರುತ್ತೆ. ಸೊ ನಾವು ಏನೋ ಒಂಥರ ಅಂದ್ಕೊಂಡಿರ್ತೀವಿ, ನಾವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಆದರೆ ಲೈಫ್ ನಮಗೆ ಇನ್ನೊಂದೇ ಪ್ಲ್ಯಾನು ತೋರಿಸಿರುತ್ತೆ. ಆಗ ನಮಗೆ ಏನಿದು ನನ್ನ ಲೈಫ್ ಹೀಗಾಗ್ತಿದೆ ಅಂತ ಗೊಂದಲ ಆಗೋದು ಸಹಜ. ಆದರೆ ನೆನ್ಪಿಡಿ ಸ್ನೇಹಿತರೆ, ಹಾಡು ಉಲ್ಟಾ ಪ್ಲೇ ಆದರೂ ಕೂಡ ಅದರ ಒಳಗಿರೋ ಮ್ಯೂಸಿಕ್ ಆಗಲಿ, ಅದರ ರಿದಮ್ ಎಲ್ಲೂ ಬದಲಾಗೋದಿಲ್ಲ. ಹಾಗೇನೆ ಪರಿಸ್ಥಿತಿಗಳು ನಮಗೆ ಉಲ್ಟಾ ಅನಿಸಿದ್ರು ಕೂಡ ನಮ್ಮೊಳಗಿರೋ ಆತ್ಮವಿಶ್ವಾಸ, ನಮ್ಮ ತಾಳ್ಮೆ ಅನ್ನೋ ರಿದಮ್ ಬದಲಾಗಬಾರ್ದು ಅಲ್ವಾ? ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಲ್ಟಾ ಹಾಡುಗಳನ್ನು ಪ್ಲೇ ಮಾಡ್ತೀನಿ. ಹಾಗೆ ನೀವು ಕೂಡ ಎಂಜಾಯ್ ಮಾಡಿ ಆ ಹಾಡನ್ನು ಆಲಿಸಿ ಯಾವ ಹಾಡು ಇದು ಅಂತ ನೀವು ಹಾಡಬಹುದು. ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
4: ಹಲೋ
3: ನಮಸ್ತೆ. ನಮಸ್ತೆ ಪ್ರೇಮ ಅವರೇ.
4: ತಿಂಡಿ
3: ಏನ್ ಮಾಡಿದ್ರಿ?
4: ಚಪಾತಿ ಪಲ್ಯ ಮೇಡಮ್.
3: ಸೂಪರ್ ಸೂಪರ್, ಓಕೆ. ಪ್ರೇಮ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಉಲ್ಟಾ ಹಾಡನ್ನ ಪ್ಲೇ ಮಾಡ್ತೀನಿ, ಅದನ್ನ ಆಲಿಸಿ ಯಾವ ಹಾಡು ಅಂತ ಕರೆಕ್ಟ್ ಆಗಿ ಹಾಡ್ಬೋದು, ಓಕೆನಾ? ರೆಡಿನಾ?
4: ರೆಡಿ ಮೇಡಮ್.
3: ಓಕೆ,

0: ಓಕೆ, ಅದನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರೇಮ ಅವರೇ.
1: ಅದು ಮೇಡಮ್ ನನಗೆ ಅದು ಇದು ಗೊತ್ತಾಗ್ತಿದೆ ಹಾಡಿನ ಅದು ಹಾಡಕ್ಕೆ ನನ್ಗೆ ಯಾವ್ದು ಅಂತ ಒಂದು ಐಡಿಯಾ ಬರ್ತಿಲ್ಲ.
0: ಯಾರು ಮಾಡಿದ್ದಾರೆ ಗೊತ್ತಾಯ್ತಾ ಈ ಫಿಲಮ್ ಅಲ್ಲಿ?
1: ವಿಷ್ಣುವರ್ಧನ ಮೇಡಮ್.
0: ಅಲ್ಲ ಅಲ್ಲ,
1: ಹೌದಾ? ಅಷ್ಟು ಗೊತ್ತಾಗ್ತಿಲ್ಲ ಮೇಡಮ್. ಇದು
0: ಕ್ಲೀವ್ ಕೊಡ್ತೀನಿ, ಶಿವರಾಜ್ ಕುಮಾರ್ ಅವರು.
1: ಅದು ಹಾಡಿನ ವಾಯ್ಸ್ ನನಗೆ ಅರ್ಥ ಆಗ್ತಿದೆ, ನನ್ಗೆ ಏನು ಅಂತ ಅದು ಇದು ಗೊತ್ತಾಗ್ತಿಲ್ಲ ಮೇಡಮ್.
0: ಓಕೆ, ಎಸ್, ನಾನು ಅದನ್ನ ಸರಿಯಾದ ಹಾಡನ್ನ ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಅವರೇ.
1: ಧನ್ಯವಾದ ಮೇಡಮ್.
0: ಓಕೆ, ಪ್ರೇಮ ಅವರು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ತಿಳಿಸಿದ್ರು. ಸರಿಯಾದ ಹಾಡು

0: ಓಕೆ ಎಸ್, ಈಗ ಸರಿಯಾದ ಹಾಡನ್ನ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಪ್ರೇಮ ಅವರೆ. ಓಕೆನಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಪ್ರಕಾಶ್ ಅವರೇ. ತಿಂಡಿ ಆಯ್ತಾ?
1: ಇಲ್ಲ ಮೇಡಮ್, ಇನ್ನು ತಿಂಡಿ ಮಾಡಿಲ್ಲ.
0: ಓಕೆ ಎಸ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತಾ ಮೇಡಮ್, ಸೂಪರ್ ಆಗಿದೆ,
0: ಟ್ರೈ ಮಾಡ್ತೀನಿ ಮೇಡಮ್. ಓಕೆ ರೆಡಿನಾ?
1: ಓಕೆ ಓಕೆ.

0: ಓಕೆ, ಗೊತ್ತಾಯ್ತಾ?
1: ಗೊತ್ತಾಗ್ತೀರಾ ಮೇಡಮ್?
0: ಗೊತ್ತಾಗ್ತಿಲ್ಲ.
1: ಗೊತ್ತಾಗ್ತಿಲ್ಲ, ಇನ್ನೊಂದ್ಸಲ ಹಾಕ್ತೀರಾ ಮೇಡಮ್? ಟ್ರೈ ಮಾಡ್ತೀನಿ, ಇನ್ನೊಂದ್ಸಲ ಹಾಕಿ.
0: ಆಯ್ತಾಯ್ತು, ಓಕೆ.

0: ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಬಿಜಿಎಂ ಅಲ್ಲಿ ನಿಮಗೆ ಆ ಗಿಟಾರಿನ ಸೌಂಡ್ ಕೇಳುತ್ತೆ ನಿಮಗೆ. ನಿನ್ನೆ ತಾನೇ ಅವರು ಹುಟ್ಟು ಹಬ್ಬವನ್ನ ಆಚರಿಸ್ಕೊಂಡ್ರು ಅವರು, ಹೀರೋ
1: ರವಿಚಂದ್ರ.
0: ಹೌದು, ಅಲ್ಲ
1: ಗೊತ್ತಾಗ್ತಿಲ್ಲ ಮೇಡಮ್.
0: ಓಕೆ, ಸರಿಯಾದ ಹಾಡನ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಹಾಗೆ. ಓಕೆನಾ?
1: ಓಕೆ ಮೇಡಮ್.
0: ಎಸ್.

0: ಓಕೆ ಎಸ್, ಕುಶಲವೇ ಕ್ಷೇಮವೇ ಹಾಡಿದು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ,
1: ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಕುಸುಮಾರೆ, ತಿಂಡಿ ಆಯ್ತಾ?
1: ತಿಂಡಿ ದೋಸೆ ಶಿಕರ್ಣೆ ಚಟ್ನಿ.
0: ಐ ಸೂಪರ್ ಸೂಪರ್. ಇವತ್ತು ಮೆಂತೆ ಬಾತು.
1: ವೆರಿ ಗುಡ್.
0: ಯೆಸ್,
1: ಆರೋಗ್ಯಕರ ರೆಸಿಪಿ
0: ಅಲ್ವಾ? ಓಕೆ ಕುಸುಮಾರೆ, ರೆಡಿನಾ ಇವತ್ತಿನ ಟಾಪಿಕ್? ಈಗ
1: ಜಸ್ಟ್ ಕೇಳ್ಕೊಂಡೆ, ಟ್ರೈ ಮಾಡ್ತೀನಿ.
0: ಓಕೆ ಓಕೆ, ಪ್ಲೇ ಮಾಡೋಣ?
1: ಮಾಡಿ ಮಾಡಿ, ಇದು ಕೊಡ್ಬೇಕು ಒಂದ.
0: ಓಕೆ ಓಕೆ.

0: சூப்பர் சூப்பர். குஸ்மா ஒரு திண்டி திந்து ஸ்ட்ராங் ஆகிபிடுதிரா. ಹೌದು ಹೌದು ಅದೇ ಆನ್ಸರು. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಇದೊಂಥರ ಚೆನ್ನಾಗಿದೆ, ನೀವ ಹೇಳ್ತೀರಿ ಅಂತ ನಾನ್ ಗೆಸ್ಟ್ ಮಾಡಿದ್ದೆ.
0: ಓಕೆ,
1: ನೀವು ಕ್ಲಿಪಿಂಗ್ ಮ್ಯೂಸಿಕ್ ಹಾಕ್ತಾ ಇದ್ದೀರಾ, ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ.
0: ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಶ್ವೇತಾ.
0: ಎಸ್, ಕುಸ್ಮಾ ಅವರು ಆನ್ಸರ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು. ಸೊ ಏನೋ ನೀನನ್ನ ಗೆಲ್ಲಲಾರೆ ಚಿತ್ರದಿಂದ ಈ ಒಂದು ಹಾಡನ್ನ ಪ್ಲೇ ಮಾಡ್ದೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಎಸ್ ಸೌಮ್ಯ ಅವರು.
2: ಸೌಮ್ಯ ಅವರು,
0: ಸೂಪರ್ ಆಗಿದ್ದೀವಿ. ನೀವು
2: ಆರಾಮಿದ್ದೀರಿ? ನಮ್ದು ಚಪಾತಿ ನಾಷ್ಟ ಆಯ್ತು, ನಿಮ್ದು ಏನಾಯ್ತು?
0: ನಮ್ದು ಮೆಂತೆ ಬಾತು. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸೌಮ್ಯ ಅವರೇ?
2: ಗೊತ್ತು ಗೊತ್ತು ಮೇಡಮ್, ಸರಳವಾಗಿದ್ದಂತ ಮ್ಯೂಸಿಕ್ ಹಾಕ್ರಿ. ಒಂದೇ ಗೊತ್ತಾಯ್ತು ನನಗೆ, ಜೀವ ಹೂವಾಯಿತು ಅಂತೇಳಿ ಮ್ಯೂಸಿಕ್ ಬರೋದ್ರೆ ಗೊತ್ತಾಯ್ತು.
0: ಓಕೆ ಓಕೆ, ಈಗ ನಿಮ್ಮ ಸರದಿ ನಾನು ಹಾಕ್ತೀನಿ, ಪ್ಲೇ ಮಾಡ್ತೀನಿ.
2: ಓಕೆ ಮೇಡಮ್,
0: ಕೇಳಿಸ್ಕೊಳ್ಳಿ. ಓಕೆ.

0: ಇದು ಬರೀ ಮ್ಯೂಸಿಕ್ ಪ್ಲೇ ಆಗಿದೆ.
1: ಅದು ಗೀತಾ ಫಿಲ್ಮ್ ಇರುವುದು ಮೇಡಮ್?
0: ಅಲ್ಲ, ಇದು ಹಳೆ ಹಳೆ ಬ್ಲಾಕ್ ಅಂಡ್ ವೈಟ್ ಮೂವಿ.
1: ಇನ್ನೊಂದ್ಸಲ ಮ್ಯೂಸಿಕ್ ಮಾಡಿದ್ರೆ ಆತರ ಮತ್ ನೀವೇ ಎಕ್ಸ್ಪ್ಲೈನ್ ಮಾಡಕ್ಕೆ.
0: ಓಕೆ ಓಕೆ,
1: ಇನ್ನೊಂದ್ಸಲ ಸರ್.

0: ಓಕೆ.
1: ಅದೇ ಕಣ್ಣು ಫಿಲ್ಮ್ ಬರೋದು
0: ಯಾವುದು?
1: ಅದೇ ಕಣ್ಣ, ಅದೇ ಕಣ್ಣ ಅಂತ. ಓಕೆ ಮೇಡಮ್, ನೀವು ಫ್ಲೈ ಮಾಡೋರು ಕೇಳ್ತೀನಿ ನಾನು. ನಮಸ್ಕಾರ,
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಸೌಮ್ಯ ಅವರೇ.
1: ಓಕೆ ಮೇಡಮ್, ನಮಸ್ಕಾರ.
0: ಓಕೆ ಎಸ್, ಸೌಮ್ಯ ಅವರಿಗೆ ಸ್ವಲ್ಪ ಅವ್ರಿಗೆ ಫ್ಲಾಶ್ ಆಗಿಲ್ಲ ಯಾವುದು ಅಂತ. ಇದು ಹಾಡು

0: ಎಸ್, ಇದು ಬರೀ ಮ್ಯೂಸಿಕ್ ಮಾತ್ರ ನಾನು ಪ್ಲೇ ಮಾಡಿರೋದು. ಸೊ ಇದು ಚಿತ್ರ ಬಂದ್ಬಿಟ್ಟು ಬೆಟ್ಟದ ಹುಲಿ ಚಿತ್ರದಿಂದ ಈ ಹಾಡು, ಹಾಡುತ್ತಿರುವ ಮೋಡಗಳೇ ಅನ್ನೋ ಹಾಡಿದು. ಸೊ ಜಸ್ಟ್ ಮ್ಯೂಸಿಕ್ ಮಾತ್ರ ಪ್ಲೇ ಮಾಡಿದ್ದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಎಸ್, ಪರವಾಗಿಲ್ಲ, ನಮ್ಮ ನೆಕ್ಸ್ಟ್ ಕಾಲರ್ ಅವರು ಯಾವ ಹಾಡನ್ನ ಕೊಡ್ತೀನಿ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಎಸ್ ಶುಭಾ ಮೇಡಮ್, ತಿಂಡಿ ಆಯ್ತಾ?
1: ತಿಂಡಿಯಾ? ಮಾಡ್ತಾ ಇದ್ದೀನಿ, ನೀರು ದೋಸೆ ಮಾಡ್ತಾ ಟ್ರೈ ಮಾಡ್ತಾ ಇದ್ದೆ, ಕಾಲ್ ಸಿಕ್ಕಿದೆ.
0: ಸೂಪರ್ ಸೂಪರ್. ಓಕೆ, ನಮ್ಮನ್ ಕರೆಯಲ್ವಾ?
1: ಅಯ್ಯೋ ಬನ್ನಿಯಪ್ಪ, ನೀವು ಬರೋದು ಹೆಚ್ಚ, ನಾನು ಮಾಡೋದು ಹೆಚ್ಚ ಹೇಳಿ.
0: ಎಸ್ ಖಂಡಿತ ಮ್ಯಾಮ್. ಓಕೆ ಶುಭಾ ಮೇಡಮ್, ತಿನ್ ಟಾಪಿಕ್ ಗೊತ್ತಾಯ್ತಲ್ವಾ?
1: ಟ್ರಾಫಿಕ್ ಗೊತ್ತಾಯ್ತು, ಕೇಳ್ಕೊಂಡು ಅಂಶು.
0: ಓಕೆ, ಎಸ್ ರೆಡಿನಾ?
1: ಹಾ,
0: ಓಕೆ ಮಾ. ಅಲ್ಲ
1: ಅಲ್ವಾ,
0: ಅಲ್ಲ ಅಲ್ಲ, ಇದು ಇದು ಒಂಥರ ಬೇಡ ಬೇಡ, ಕ್ಲೀವ್ ಕೊಟ್ರೆ ಗೊತ್ತಾಗುತ್ತೆ. ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ನೋಡಿ.

0: 기울이게 됐다 했나 이거?
1: 하나
0: 이몽이 싼게나 멜로디
1: 싼게나 멜로디 싼거? 이거 ಇದು ಹೇಗೆ ಹೇಳ್ತೀನಿ ಹೇಳ್ಬಿಟ್ರೆ ಗೊತ್ತಾಗತ್ತೆ. ಬೇಡ, ಪ್ಲೇ ಮಾಡ್ಲ ಸಾಂಗು?
0: ಪ್ಲೇ ಮಾಡಿ.
1: ಓಕೆ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಓಕೆ.

0: ಓಕೆ ಎಸ್ ಕೇಳಿಸ್ಕೊಂಡ್ರಲ್ವಾ ಸರಿಯಾದ ಆ ಹಾಡು ಜೋಕೆ ನಾ. ಓಕೆ, ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡೋದಕ್ಕೆ ಸಂಖ್ಯೆ ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ನಾನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9686227996279 ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.

0: ನಮಸ್ಕಾರ ಮೇಡಮ್.
1: ಎಸ್ ಮಹೇಶ್ ಅವರೇ, ತಿಂಡಿ ಆಯ್ತಾ?
0: ಹಾ ಇಲ್ಲ ಮೇಡಮ್, ಆಗಿಲ್ಲ.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
0: ಟಾಪಿಕ್ ಎಲ್ಲ ಗೊತ್ತಾಯ್ತು, ಇವತ್ತು ಯಾಕೋ ಕನ್ಫ್ಯೂಸ್ ಆಗ್ತದೆ.
1: ಕನ್ಫ್ಯೂಸ್? ಓಕೆ, ಟ್ರೈ ಮಾಡಿ ಪಾ ನಿಮ್ಮ.
0: ಸರಿ ಮೇಡಮ್, ಮಾಡಿ ಮೇಡಮ್.
1: ಖಂಡಿತ ಪ್ಲೇ ಮಾಡ್ತಾ ಇದ್ದೀನಿ.

ಅಲ್ವಾ ಇನ್ನೊಂದ್ ಸರಿ ಪ್ಲೇ ಮಾಡ್ತೀನಿ. ಓಕೆನಾ, ಸ್ವಲ್ಪ ನೀವು ಬಿಜಿಎಂ ಹಿಂದ್ಗಡೆ ಬ್ಯಾಗ್ ಅದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಓಕೆನಾ, ಎಸ್.

0: ಲಾಸ್ಟ್ ಗೆ ಅದು ನಿಮಗೆ ಅರ್ಥ ಆಗುತ್ತೆ.
1: ಇಲ್ಲ ಮೇಡಮ್, ಇದೇನೋ ತೋರಣ ಅಂತ ಏನೋ ಬಂತು.
0: ಹಳೆದಲ್ಲ, ತೀರಾ ಹಳೆದಲ್ಲ ಮಹೇಶ್ವರೇ, ಇದು ಒಂದ್ 2008-09 ಬಂದಿರ್ಬೋದಿತ್ತು. ಹೀರೋ ನಮ್ಮ ಪ್ರೇಮ್ ಅವರು, ನೆನಪಿರ್ಲಿ ಪ್ರೇಮ್ ಅವರು.
1: ಪಲ್ಲಕ್ಕಿ,
0: ಪಲ್ಲಕ್ಕಿಯಿಂದಾನೇ ಒಂದ್ ಹಾಡು ಹೇಳಿ. ಗಿರಿಜಾ ಗಿರಿಜಾ ಮೇಡಮ್ ಅವರಾಗ್ಲೇ ಆನ್ಸರ್ ಕೊಟ್ಟಾಯ್ತು, ಸರಿಯಾದ ಆನ್ಸರ್.
1: ಸರಿ ಸರಿ
0: ಮೇಡಮ್, ಮಹೇಶ್ವರೇ. ಇದು ಸರಿಯಾದ ಆನ್ಸರ್.

0: ಹಿಂಗೇನೆ ಅಲ್ವಾ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ರಾಘವೇಂದ್ರ ಸರ್, ತಿಂಡಿ ಆಯ್ತಾ?
1: ತಿಂಡಿ.
0: ಏನ್ ಮಾಡಿದ್ರಿ? ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಉಲ್ಟಾ ಪಲ್ಟಾ ಸಾಂಗ್ ನ ಹಾಕ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ?
1: ಓಕೆ.
0: ಅಯ್ಯೋ, ಮೈಸೂರು. ಅಯ್ಯೋ, ಅಲ್ಲ ಅಲ್ಲ ರಾಘವೇಂದ್ರ ಅವರೇ, ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ.
1: ರಾಮಾಚಾರಿ ಅಲ್ಲ?
0: ಹೌದು, ಹಾಡಿ.
1: ರಾಮನಿ ತೋಟದಲ್ಲಿ
0: ಗಮ್ಮನೆಂದು ಅರಳಿದಳು, ಸರಿಯಾದ ಆನ್ಸರ್. ಓಕೆ, ಎಸ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಯಾರಿವಳು ಯಾರಿವಳು, ಸೊ ಆ ಒಂದು ಹಾಡು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವಾ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆ

0: ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
6: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
7: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
8: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಓಕೆ, ಇವತ್ತಿನ ಟಾಪಿಕ್ನಲ್ಲಿ ನಾನು ಉಲ್ಟಾ ಹಾಡುಗಳನ್ನು ಪ್ಲೇ ಮಾಡ್ತೀನಿ, ಹಾಗೆ ಅದನ್ನು ಆಲಿಸಿ ಕರೆಕ್ಟ್ ಆಗಿರುವಂತಹ ಹಾಡನ್ನು ನೀವು ಹಾಡ್ಬೋದು ಅಂತ ಇವತ್ತಿನ ಟಾಪಿಕ್. ಸೊ ಇವಾಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ರೆಡಿ ಆಗಿದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ, ಯಾರಿದು ಹೇಳಿ? ಅಕ್ಷರ? ಅರೆ, ಕರೆ ಕಟ್ ಆಯ್ತು. ಸೊ ಅವರ ಒಂದು ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸರಿ ಕೇಳಿದಕ್ಕೆ ಕರೆ ಕಟ್ ಆಯ್ತು. ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾತಾಡಿದರೆ ಕೇಳೋಣ. ಹಲೋ,
10: ಹಲೋ,
9: ನಮಸ್ತೆ, ನಮಸ್ತೆ, ಯಾರಿದು ಅಂತ ನಾನು ಕೇಳಲ್ಲ. ಕಲ್ಪನಾ ಅವರೇ, ತಿಂಡಿ ಆಯ್ತಾ?
10: ಮೇಡಮ್, ರೊಟ್ಟಿ ಆಗಿದೆ.
9: ಸೂಪರ್, ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
10: ಹಾ ಮೇಡಮ್.
9: ಓಕೆ, ಪ್ಲೇ ಮಾಡ್ತೀನಿ.

0: Okay.
1: ಪಾಪಿಲ್ ರಾಜ್ಕುಮಾರ್ ದೌದ್ದು ಅಂತ ಅನ್ಸುತ್ತೆ.
0: ಅಲ್ಲ, ಇದು ಸಾಮಾನ್ಯವಾಗಿ ಹೋಳಿ ಹಬ್ಬದ ದಿವಸದಲ್ಲಿ ಎಲ್ಲರೂ ಹಾಡ್ತಾರೆ ಈ ಹಾಡನ್ನ. ಹಾಡ್ತೀರಾ?
1: ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು, ನುರಾಸೆಯ ಚಿಲುಮೆಯ ಬಣ್ಣ ಬಣ್ಣ
0: ಸೂಪರ್. ಓಕೆ ಕಲ್ಪನಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಶಿವಮೊಗ್ಗದ ಬಸವೇಶ್ವರ ನಗರದಿಂದ ಕಲ್ಪನಾ ಅವರು ಕರೆ ಮಾಡಿ ಕರೆಕ್ಟ್ ಆಗಿರೋ ಉತ್ತರವನ್ನ ಕೊಟ್ಟಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ.
2: ಉಮಾ, ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಇಲ್ಲಪ್ಪ, ರೊಟ್ಟಿನ ಜೋಡಿಕಾ ಪಲ್ಯ.

0: ಸೂಪರ್ ಸೂಪರ್ ಕರೆಕ್ಟ್ ಆಗಿರುವಂತಹ
1: ಕರೆ
0: ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಉಮಾ ಅವರು ಎರಡು ಕನಸು ಚಿತ್ರದಿಂದ ಸರಿಯಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ತಿಂಡಿ ಆಯ್ತು ನಿಮ್ದಾಯ್ತಾ? ಓ ಸೂಪರ್ ಸೂಪರ್. ಓಕೆ ಸತೀಶ್ ಅವರು ರೆಡಿನಾ?
2: ರೆಡಿ ಮೇಡಮ್.
0: ಓಕೆ
2: ಗೊತ್ತಾಗಿಲ್ಲ ಮೇಡಮ್.
0: ಅಣ್ಣವ್ರ ಸಾಂಗ್ ಇದು.
2: ಹೌದಾ? ತೈ ತೈ ಬಂಗಾರಿನ ಮೇಡಮ್.
0: ಅಲ್ಲ
2: ಏನೋ ಹಾಕಿ ಮೇಡಮ್.
0: ಓಕೆ ತುಂಬಾ ತುಂಬಾ ಕ್ಲೂ ಕೊಡ್ತಾ ಇದೆ. ತುಂಬಾ ಈಸಿ ಇದೆ ಇದು ಹಾಡು.
2: ಲೇ ಲೇ ಅಪ್ಪನ ಮಗನ.
0: ಅಲ್ಲ
2: ಅದು ಅಲ್ವಾ?
0: ಅಲ್ಲ
2: ಅಯ್ಯಪ್ಪ ಇದೇನಪ್ಪ ಇದು ತಪ್ಪೈತೆ.
0: ಓಕೆ ನೆಕ್ಸ್ಟ್ ಕಾಲರ್ ಕೊಡೋಣವಾ?
2: ಆಯ್ತು ಮೇಡಮ್.
0: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
0: ಓಕೆ ಸತೀಶ್ ಅವರು ಗೆಸ್ ಮಾಡಲಿಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ನೆಕ್ಸ್ಟ್ ಕಾಲರಿಗೆ ಇದನ್ನ ಕೊಡೋಣ ಅಥವಾ ಹಾಕೋಣ? ಇಲ್ಲ ಕೊಡೋಣ. ಓಕೆನಾ? ಎಸ್. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ ಶ್ವೇತಾ.
0: ಎಸ್ ಶಾಂತಾ ಮೇಡಮ್.
3: ಎಲ್ಲರಿಗೆ ಗುಡ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರು ಮತ್ತು ಬಾನಲಿಕ್ಕೆ ಎಲ್ಲರಿಗೆ ಗುಡ್ ಮಾರ್ನಿಂಗ್. ಶ್ವೇತಾ
0: ಗುಡ್ ಮಾರ್ನಿಂಗ್. ನಿಮ್ಗೂ ಕೂಡ ಗುಡ್ ಮಾರ್ನಿಂಗ್. ಶಾಂತಾ ಅವರೇ ತಿಂಡಿ ಆಯ್ತಾ? ತಿಂಡಿ ತಿಂಡಿ ಮಾಡಿದ್ರಾ?
3: ತಿಂಡಿ ಆಯ್ತು. ಮಾವಿನಕಾಯಿ ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಈರುಳ್ಳಿ ಸಂಡಿಗೆ, ಮೆಣಸಿನ್ಕಾಯಿ.
0: ನಮ್ಮನ್ನ ಮಾತ್ರ ಕರಿಬೇಡಿ ನೀವು.
3: ಎಲ್ಲರೂ ಬನ್ನಿಯಪ್ಪ, ಆಲ್ವೇಸ್ ವೆಲ್ಕಮ್. ಯಾವಾಗ್ಲೂ ನಿಮ್ಗೆ ನಮ್ಮ ಹಾರ್ಟ್ ನಮ್ಮ ಮನೆ ಯಾವಾಗ್ಲೂ ಬಾಗಿಲು ತೆಗ್ದಿರುತ್ತೆ.
0: ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ
3: ನಮ್ಗೆ ನಮ್ಮ ಎರಡನೇ ಮಗಂದು ಆನಿವರ್ಸರಿ ಇದೆ.
0: ಓ ಹಂಗಾಗಿ ಸ್ಪೆಷಲ್.
3: ಹಂಗಾಗಿ ಅವರಿಗೆ ಶುಭಾಶಯ
0: ನಮ್ಮ ಕಡೆಯಿಂದ. ಆನಿವರ್ಸರಿ
3: ಅರ್ಪಿತ ಅಂತ.
0: ಯಾರು ಹೆಸರು?
3: ಮನು ಅರ್ಪಿತಾ ಅಂತ.
0: ಮನು ಮತ್ತೆ ಅರ್ಪಿತಾ ಅವರಿಗೆ ನಮ್ಮ ಕಡೆಯಿಂದ ಆನಿವರ್ಸರಿಯ ಶುಭಾಶಯಗಳು.
3: ಥ್ಯಾಂಕ್ ಯು. ಎಲ್ಲ ಯಾವಾಗಲೂ ಚೆನ್ನಾಗಿದೆ.
0: ಮದುವೆಯ ವಾರ್ಷಿಕೋತ್ಸವ ಶುಭಾಶಯಗಳು.
3: ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ.
0: ಓಕೆ ಶಾಂತಾ ಅವರೇ, ಇವಾಗ ನಿಮ್ಮ ಸರದಿ ಪ್ಲೇ ಮಾಡ್ತಾ ಇದ್ದೀನಿ ಹಾಡು.
3: ಆಯ್ತು.
0: ಓಕೆ ಎಸ್.
4: ಆಯ್ತಾ?

0: ಓಕೆ.
1: ರಾಜ್ಕುಮಾರ್ ಅನಿಸ್ತಾ ಇದೆ. ಹೌದಾ?
0: ಅಲ್ಲ,
1: ಒಳ್ಳೆ ಟಾಪಿಕ್ ಅಂದಿರಪ್ಪ, ಬಹಳ ಕಬ್ಬಿಣದ ಕಲ್ಲೆ ಆಗಿದೆ.
0: ಓಕೆ, ಟ್ರೈ ಮಾಡ್ಬೋದು, ಟ್ರೈ ಮಾಡು. ಇನ್ನೊಂದು ಸರಿ ಹಾಕ್ಲಾ ಶಾಂತ ಅವ್ರೆ?
1: ಇನ್ನೊಂದ್ಸಲ ಹಾಕಿ ನೋಡೋಣ.
0: ಓಕೆ ಓಕೆ.
2: ರಾಮರಾಣಿ ಹಾರಿರಿಲ್ಲ
1: ಯಾವ್ದೋ ಗೊತ್ತಾಗ್ತಿಲ್ಲ ಶ್ವೇತ, ಸ್ವಲ್ಪ ಕ್ಲೂ ಕೊಡಿ.
0: ಇದು ನಮ್ಮ ಅನಂತ್ ನಾಗ್ ಅವರು ಹಾಗೆ ಲಕ್ಷ್ಮಿಯವರು ನಟಿಸಿರುವಂತಹ ಚಿತ್ರ. ಈ ಫಿಲಂ ನೋಡಿದ್ರೆ ಭಯ ಆಗ್ಬಿಡುತ್ತೆ. ನಾವೆಲ್ಲ ಸಣ್ಣವರಿತ ಅಯ್ಯಪ್ಪ ಅಂತ ಓಡ್ತಿದ್ವಿ ನಾವು.
1: ಬಿಡೋಣ.
0: ಅಲ್ಲ, ಚಿತ್ರದ ಹೆಸರು ನಾನಿನ್ನ ಬಿಡಲಾರೆ.
1: ಪಿಕ್ಚರ್ ಗೊತ್ತಾಯ್ತು
0: ಹಾಡು.
1: ನಾನು
0: ಎಸ್ ಕರೆಕ್ಟ್.

0: ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ. ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಶಾಂತ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಆದ್ರೂ ಬಹಳ ಕಷ್ಟ
1: ಗೊತ್ತಾಗದೇ ಇಲ್ಲ. ಬೈಕೋಬೇಡಿ, ಕ್ಲೀವ್ ಕೊಟ್ಬಿಟ್ಟು ಏನ್ರಿ ನೀವೆಲ್ಲರಿಗೂ ಹಾಡಿಸ್ತಿದ್ದೀರಾ ಅಂತ ಕೆಲವ್ರು ಅನ್ಕೊಳ್ತಾ ಇರ್ಬೋದು. ಎಸ್, ಇದು ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿದ್ರೇನೆ ಒಂಥರ ಚಂದ ಪ್ರೋಗ್ರಾಮಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆ ಕರೆ ಕಟ್ ಆಯಿತು, ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ
3: ಹಲೋ,
1: ನಮಸ್ತೆ. ಎಸ್ ವೇದಾ ಮೇಡಮ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಓಕೆ, ರೆಡಿನಾ?
3: ಪ್ರಯತ್ನ ಪಡ್ತೀನಿ.
1: ಆಯ್ತು, ಓಕೆ ಮಾ, ಓಕೆ ರೆಡಿನಾ? ಎಸ್.

Okay. Contacta. Contacta ilva. ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ.

0: ಹೇಳಿ.
1: ಚಿತ್ರ,
0: ಈಗ ನೀವು ಕೇಳಿಸ್ಕೊಂಡಿಲ್ವಾ? ಹಾಡು ಗೊತ್ತಿದ್ಯಾ? ಹಾಡು ಗೊತ್ತಾಯ್ತಾ ನಿಮಗೆ?
1: ಅಲ್ಲ, ಹಾಡು ಚಿತ್ರನ ಹೇಳಿ.
0: ಹಾಡಿನ ಚಿತ್ರ ಯಾವ್ದಂತ ಹೇಳ್ಬೇಕಾ? ಗೊತ್ತಾಗ್ತಿಲ್ಲ. ಚಿತ್ರ ನಾಯಕಿನ? ಗಾಯಕಿಯಾ? ಗಾಯಕಿ ಅವರ ಹೆಸರು ನನಗೆ ನೆನಪಿಲ್ಲ, ಬಟ್ ನಾನು ನಾಯಕ ನಾಯಕಿ ಹೇಳಿ. ಓಕೆ, ನಾಯಕನ ಹೆಸರು ಶಿವರಾಜ್ ಕುಮಾರ್ ಅವರು, ಹಾಗೆ ನಾಯಕಿಯ ಹೆಸರು
1: ನಾಯಕಿ ಸುಧಾರಣಿ
0: ಅಲ್ಲ.
1: ಸುಧಾರಣಿ
0: ಅಲ್ಲ. ನಾನು ಹೇಳಿದ್ರೆ ಎಲ್ಲ ಗೊತ್ತಾಗ್ಬಿಡತ್ತಲ್ಲ. ರಂಭಾ, ರಂಭಾ, ರಂಭಾ ಅವರು ಹಾಗೆ ಶಿವರಾಜ್ ಕುಮಾರ್ ಅವರು.
1: ಶಿವರಾಜ್ ಕುಮಾರ್ ಮತ್ತೆ
0: ರಂಭಾ?
1: ರಂಭಾ.
0: ನೆಕ್ಸ್ಟ್ ಕಾಲರ್ ಕೊಡೋಣವಾ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ವೇದಾ ಮೇಡಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಎಸ್, ನೆಕ್ಸ್ಟ್ ಕಾಲರ್ ಅವರಿಗೆ ಈ ಹಾಡನ್ನು ಕೊಟ್ಟರೆ ಹಾಡ್ತಾರೋ ಇಲ್ವೋ ಅನ್ನೋದು ಕೂಡ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಮಸ್ತೆ. ಸೂಪರ್ ಆಗಿದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ ನೋಡಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಕತ್ತ, ಎಲ್ಲರಿಗೆ ತಲೆ ತಿನ್ನಕತ್ತದೆ.
0: ಓಕೆ, ಎಸ್, ಇವಾಗ ನಿಮ್ಮ ಸರದಿ ಇವಾಗ.
2: ಹಾ, ಪ್ರಯತ್ನ ಮಾಡ್ತೀನಿ ಮೇಡಮ್.

0: madre.
1: Ok. Yes.
0: ಇದು ನಮ್ಮ ರಾಜಕುಮಾರ್ ಅವರದಲ್ಲಿ ಬೇಡ ಚಿತ್ರಿದು. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕು. ಜಟಕಿದ್ದು ಕುದ್ದೆ ಜಟಕ ಕುದರಿ ಬಂಡಿ ಇದು ವಿಧಿ ಓಡಿಸುವ ಬಂಡಿ. ಹಾಡ್ರಿ ಮೇಡಮ್,
1: ಸೂಪರ್, ಕರೆಕ್ಟ್ ಆದಂತಹ ಹಾಡಿದು. ಕರೆ ಮಾಡೋದಕ್ಕೆ ಧನ್ಯವಾದಗಳು.
0: ಧನ್ಯವಾದ. ನಮಸ್ತೆ.
1: ನಮಸ್ತೆ. ಬಿಜಾಪುರ್ನಿಂದ ನಮ್ಮ ನವಾಜ್ ಅವರು ಕರೆ ಮಾಡಿದ್ರು. ಸೊ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಂತಹ ಹಾಡನ್ನ ಅವರಿಗೆ ಪ್ಲೇ ಮಾಡಿದೆ. ಕರೆಕ್ಟ್ ಆಗಿರುವಂತಹ ಹಾಡನ್ನ ಅವರು ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ.
2: ಶುಭೋದಯ ಮೇಡಮ್.
1: ಶುಭೋದಯ.
2: ಓಕೆ,
1: ಸೂಪರ್. ತಿಂಡಿ ಆಯ್ತು ನಿಮ್ದು? ಆಯ್ತಾ ಸರ್?
2: ಆಯ್ತು.
1: ಓಕೆ, ಇವಾಗ ನಿಮ್ಮ ಸರದಿ
2: ನಮ್ಮ ತಲೆ ಉಳ ಬಿಡ್ರಿ ಈಗ.
1: ಓಕೆ ಓಕೆ, ರೆಡಿನಾ?
2: ಹಾ.

0: ಓಕೆ ಇದು
1: ಗೊತ್ತಾಗ್ತಲ್ಲ ಮೇಡಮ್ ಅವರೇ, ಇದು ಯಶಾಂತ್ ಹೇಳಿರೋದು ಅನ್ಸುತ್ತೆ.
0: ಅಲ್ಲ, ಶಿವರಾಜ್ ಕುಮಾರ್ ಅವರು ಹಾಗೆ ರಂಭಾ ಅವರು ನಟಿಸಿರುವಂತಹ ಚಿತ್ರ ಭಾವ ಭಾವಮ ಇದ್ದದ್ದು. ಅದು ಮೋಸ್ಟ್ ಪ್ರಾಬ್ಲಿ ನಿಮಗೆ ಹಾಡು ನೋಡಿರ್ತೀರಾ, ಬಟ್ ಇದೇ ಹಾಡು ಅಂತ ಗೊತ್ತಿರೋದಿಲ್ಲ.
1: ಗೊತ್ತಾಗ್ತಾ ಇಲ್ಲ, ಇದಾಯ್ತಲ್ಲ ಹಾಗಾಗಿ.
0: ಖಂಡಿತ
1: ನಾನು ನೋಡಿ ಮೆಸೇಜ್ ಅಷ್ಟು ಕಳಿಸಿದ್ದೇನೆ.
0: ಥ್ಯಾಂಕ್ ಯು ಪಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಕೇಳ್ತಾ ಇರೋಣ.
0: ಓಕೆ ಮಾ, ಎಸ್ ನ್ಯಾಮತಿಯಿಂದ ಷಡಾಕ್ಷರಿ ಸರ್ ಅವರು ಕರೆ ಮಾಡಿದ್ರು. ಬಟ್ ಹಾಡನ್ನ ಕೇಳಿರ್ತಾರೆ, ಆ ಹಾಡು ಯಾವುದು ಅಂತ ಗೊತ್ತಿಲ್ಲ, ಬಟ್ ಆ ಹಾಡನ್ನ ನಾನೀಗ ಪ್ಲೇ ಮಾಡ್ತೀನಿ. ಆ

0: ಓಕೆ ಎಸ್, ಭಾವ ಭಾವಮಯದ ಚಿತ್ರದಿಂದ ಈ ಒಂದು ಹಾಡನ್ನ ಕೇಳಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದ್ದಾರೆ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8888-4082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಲ್ಟಾ ಹಾಡುಗಳನ್ನ ಪ್ಲೇ ಮಾಡ್ತೀನಿ, ನೀವು ಅದನ್ನ ಆಲಿಸಿ ಸರಿಯಾದ ಹಾಡನ್ನ ಹಾಡಬಹುದು ಅಂತ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
9: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
0: ಗುಡ್ ಮಾರ್ನಿಂಗ್ ಸಂಕಪ್ಪ ಅವರೇ.
9: ಖಂಡಿತ
0: ನಿಮ್ಮ ಸರದಿ ಈಗ
9: ಸುಲಭ ಹಾಕಿ ಮೇಡಮ್.

0: ஓகே.
1: நம்ம அப்பன ஜெனரேஷன் காணத்தால
0: இது நீவ் கேளிர்த்தீரா, யாரு நம்ம புட்டு கிட்டு அவரு ಅಭಿನಯಿಸಿದ್ದಾರೆ, ಯಾರು ವಿಷ್ಣುವರ್ಧನ್ ಸರ್ ಹಾಗೆ ದ್ವಾರಕೀಶ್ ಸರ್ ಅವರ, ಅವರಿಬ್ರು ಅದೊಳಗಿದ್ದಾರೆ.
1: ಕಾಲವನ್ನು ತಡೆಯಲು ಯಾರು ಇಲ್ಲ.

0: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್, ತಿಂಡಿ ಆಯ್ತಾ?
0: ಹ್ಞೂ, ಆಯ್ತಪ್ಪ.
1: ಏನ್ ಮಾಡಿದ್ರಿ
0: ಇವತ್ತು? ಏನಪ್ಪಾ, ಇದು ಮಸಾಲ ಚಪಾತಿ.
1: ಐ ಸೂಪರ್. ಓಕೆ, ಮಸಾಲ ಚಪಾತಿ ತಿಂದಿದ್ದೀರಿ, ಹಂಗೆ ಇವಾಗ ಮಸಾಲ ಮಸಾಲ ಹಾಡ್ ಹೇಳ್ತೀರಿ?
0: ಅಯ್ಯಪ್ಪ, ಇವತ್ ಬಾರಿ ಕಷ್ಟ ಕೊಟ್ಟಿದ್ದೀರ ಟೀಮ್.
1: ಓಕೆ, ರೆಡಿನಾ?
0: ಆಯ್ತಪ್ಪ.
1: ಓಕೆ ಮಾ. ಓಕೆ. ಇಲ್ಲ ಇಲ್ಲ, ನಮ್ಮ ದೇಶದಲ್ಲಿ
0: ಮೋಸ್ಟ್ಲಿ ಇದು ಮ್ಯೂಸಿಕ್ ಕೇಳಿದ್ರೆ ನಗೋ ಎಂದಿದೆ,
1: ಅದೇ ಹಾಡು.
0: ಹೌದಾ?

0: ಅದು ಸಾಹಿತ್ಯ ಗೊತ್ತಾಗ್ಲಿಲ್ಲ ನನಗೆ, ಆಕ್ಚುಲಿ ಮ್ಯೂಸಿಕ್ ನಿಂದ ಸ್ವಲ್ಪ.
1: ಖಂಡಿತ ಅದಲ್ಲೇ ಇರೋದು ಮಜಾ.
0: ಹೌದಪ್ಪ, ಒಳ್ಳೆಯದೇ, ಚೆನ್ನಾಗಿದೆ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಎಸ್, ಜಾನಕಿ ಅವರು ಹಾಡಿರುವಂತಹ ನಗು ಎಂದಿದೆ ಹಾಡನ್ನ ಈಗ ಪ್ಲೇ ಮಾಡಿದ್ದಾಯ್ತು. ಹಾಗೆ ಬೀನಾ ಅವರು ಕರೆಕ್ಟ್ ಆದಂತಹ ಆನ್ಸರ್ ಕೊಟ್ಟಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ನಾಗರಾಜ್ ಜಿಂಗಡೆ ಅಂತ.
1: ನಾಗರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
2: ಶಿವಮೊಗ್ಗದಿಂದ.
1: ಓಕೆ, ಸೂಪರ್. ಏನ್ ಮಾಡ್ಕೊಂಡಿರೋದು?
2: ಏನಿಲ್ಲ ಮೇಡಮ್, ನಮ್ ಟೈಲರ್.
1: ಟೈಲರ್, ಓಕೆ ಸರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಹಾಡನ್ನ ಪ್ಲೇ ಮಾಡ್ತೀನಿ, ನೀವು ಅದನ್ನ ಹಾಡ್ಬೋದು. ಈಗ ನಿಮ್ಮ ಸರದಿ.
2: ಸರಿ ಮೇಡಮ್.
1: ಓಕೆ. ಹಾಡಿ ಮುಂದೆ ಗಿಟಾರು. ಓಕೆ, ಸೊ ಕರೆಕ್ಟ್ ಆದ ಆನ್ಸರ್, ಯಾವ ಚಿತ್ರದ ಇದು?
2: ಇದು ಸಿನಿಮಾ ಹೆಸರು ಸುದೀಪ್ ಸರ್ ವಿಷ್ಣುವರ್ಧನ್ ಅಂತ.
1: ಕರೆಕ್ಟ್. ಬಚ್ಚನ್ ಅಲ್ವಾ?
2: ಹೌದಾ,
1: ಬಚ್ಚನ್ ಅಲ್ವಾ?
2: ಹಾ, ಬಚ್ಚನ್ ಎದೆಯಲ್ಲಿ. ಬಚ್ಚನ್ ಬಚ್ಚನ್ ಅಲ್ಲ, ಬಚ್ಚನ್ ವಿಷ್ಣುವರ್ಧನ್ ಇರ್ಬೇಕಾದ.
1: ಹೌದಾ? ಇಲ್ಲ, ಕರೆಕ್ಟ್, ವಿಷ್ಣುವರ್ಧನ್ ಅವ್ರದ್ದೇ.
2: ವಿಷ್ಣುವರ್ಧನ್.
1: ಓಕೆ, ಸೂಪರ್, ಕರೆಕ್ಟ್.
2: ಶಿವಮೊಗ್ಗ ಗೋಪಾಲದಿಂದ ಮೇಡಮ್.
1: ಓಕೆ ಸರ್, ಓಕೆ. ಕರೆ ಮಾಡ್ತಾ ಇರಿ, ಹೀಗೆ ನಮ್ಮ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಸೂಪರ್, ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ನಾಗರಾಜ್ ಅವರು ಕರೆ ಮಾಡಿ ಒಂದು ಹಾಡನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್. ಚಿತ್ರಾನ್ನ ನೀವೇನ್ ಮಾಡಿದ್ರಿ ಮೇಡಮ್?
1: ನಮ್ದು ಇವತ್ತು ಮೆಂತೆ ಬಾತು.
3: ಸೂಪರ್ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಉಲ್ಟಾ ಹಾಡನ್ನ ಪ್ಲೇ ಮಾಡ್ತೀನಿ, ನೀವು ಸರಿಯಾದ ಹಾಡನ್ನ ಹಾಡಬೇಕು. ಓಕೆನಾ?
3: ಸರಿ ಮೇಡಮ್, ಆಯ್ತು ಮೇಡಮ್.
1: ಆಹಾ, ಬೇಡ ಬೇಡ.
3: ಮೊದ್ಲು ನೀವು ಪ್ಲೇ ಮಾಡಿದ್ದಾಡು ಶ್ರೀರಾಮ್.
1: ಬೇಡ ಬೇಡ, ನಾ ಅದಕ್ಕೆ ಪ್ಲೇ ಮಾಡ್ಲಿಲ್ಲ
3: ನಾನು. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ, ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು, ಒಲವಿನ ಅಮೃತ ಗೀತೆ ಬರೆಯೋಣ ಅಂತ ಆಡಿದ ಅದಿ ಮೇಡಮ್.
1: ಸೂಪರ್, ಕರೆಕ್ಟ್.
3: ಅದಕ್ಕಿಂತ ಮುಂಚೆ ನೀವು ಇದು ಶ್ರೀರಾಮಚಂದ್ರ,
1: ನನಗೆ ಗೊತ್ತಾಯ್ತು ನೀವು ಗೆಸ್ ಮಾಡ್ತೀರಂತ, ಅದಕ್ಕೆ ನಾನು ಚೇಂಜ್ ಮಾಡ್ದೆ.
3: ನೀವು ಕಿಲಾಡಿ ಇದ್ದೀರಾ ಮೇಡಮ್.
1: ಓಕೆ, ಥ್ಯಾಂಕ್ ಯು ಫಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸುಬ್ರಹ್ಮಣ್ಯ ಅವರು ಒಂದ್ ಸೆಕೆಂಡ್ ಅಲ್ಲೇ ಎಷ್ಟು ಶಾರ್ಪ್ ಇದಾರೆ ಅವರು ಅಂತಂದ್ರೆ, ಸೂಪರ್ ಆಗಿ ಆನ್ಸರ್ ಮಾಡಿದ್ರು ನಮ್ಮ ಸುಬ್ರಹ್ಮಣ್ಯ ಅವರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,

0: ಅರೆ ಅರೆ ಕಟ್ಟಾಯ್ತಲ್ಲ. ಹಲೋ ಹಲೋ
1: ಹಲೋ,
0: ನಮಸ್ತೆ
1: ನಮಸ್ತೆ
0: ನಮಸ್ತೆ ಮೀನಾ ಮೇಡಮ್.
1: ಅಯ್ಯೋ, ಟ್ರೈ ಮಾಡಿ.
0: ಹೌದು, ಸಿಕ್ತಲ್ಲ ಈಗ
1: ಕೊನೆ ಕಾಲರ್.
0: ಕೊನೆ ಕಾಲರ್ ಅಲ್ಲ
1: ಅಲ್ಲ, ಇನ್ನೊಂದು ತಗೋಬಹುದು
0: ತಗೋಬಹುದು. ಓಕೆ ಮೇಡಮ್, ಇವತ್ತಿನ ಟಾಪಿಕ್ ಅಲ್ಲಿ ರೆಡಿ?
1: ಇಡ್ಲಿ ಚಟ್ನಿ.
0: ಏನ್ ಮಾಡಿದ್ರಿ ಟಿಫನ್?
1: ಇಡ್ಲಿ ಇಡ್ಲಿ ಚಟ್ನಿ.
0: ಐ ಸೂಪರ್ ಸೂಪರ್. ಓಕೆ ರೆಡಿನಾ?
1: ಹಾ ರೆಡಿ.
0: ಓಕೆ ಹೌದು ಖಂಡಿತ. ನೀವು ಕ್ಲಿಪ್ ಅಲ್ಲ ಪಕ್ಕದಲ್ಲಿ ಕ್ಲಿಪ್ ಹಾಕೊಂಡ್ಬಿಡಿ, ನಿಮಗೆ ಕ್ಲಿಪ್ ಹಾಕೊಂಡ್ರೆ ನಿಮಗೆ ಹಾಡು ಬರುತ್ತೆ. ಅಲ್ಲಿಗೆ ಕ್ಲಿಪ್ ಹಾಕೊಂಡ್ಬಿಡಿ, ನಿಮಗೂ ಹಾಡು ಬರುತ್ತೆ.
1: ಅಲ್ಲಿಗೆ ಅದೇ ಗೊತ್ತು.
0: ಸೂಪರ್ ಹಾಡಿ. ಸುಂದರಿ ಸುಂದರಿ ಸೂರ, ಸುಂದರಿ ಸುಂದರಿ ಸೂರ, ಚಂದದ ಮೊಗವನ್ನು ತೋರೆವೆಯ ಬಂತು ಬಂತು ನಂಗು ಬಂತು. ಎಸ್, ಶ್ರೀರಾಮಚಂದ್ರ ಚಿತ್ರದ್ದು. ಎಸ್, ಥ್ಯಾಂಕ್ ಯು ಮೀನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮೀನಾ ಅವರು ಸರಿಯಾದ ಆನ್ಸರ್ ಹೇಳಿದ್ರು, ಬಟ್ ಲಿರಿಕ್ಸ್ ಮುಂದೆ ನಂಗೂ ಬರಲಿಲ್ಲ, ಬಟ್ ಅವರು ಆನ್ಸರ್ ಅಂತೂ ಕರೆಕ್ಟಾಗಿ ಹೇಳಿದ್ರು. ಓಕೆನಾ? ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ಗುಣಾ ಶಂಕರ್ ಗಟ್ಟ.
0: ಓಕೆ ಗುಣಾ ಮೇಡಮ್, ತುಂಬಾ ದಿವಸ ಆಯ್ತು ನಿಮ್ ಜೊತೆ ಮಾತಾಡಿ.
2: ಥ್ಯಾಂಕ್ ಯು ಮೇಡಮ್.
0: ತಿಂಡಿ ಆಯ್ತಾ?
2: ಆಯ್ತು, ಉಪ್ಪಿಟ್ಟು ಆಯ್ತಪ್ಪ, ನಿಮ್ದು ಮೆಂತೆ ಬಾತ್.
0: ಎಸ್. ಓಕೆ, ಇವತ್ತಿನ ಟಾಪಿಕ್ ಈಗ ರೆಡಿನಾ?
2: ಹಾ ರೆಡಿ.
0: ಓಕೆ
2: ಹೇಳಿ. ಆಯ್ತು.
3: ಬಗೆ ಬಗೆ ತಿಯಾತ ಸೇಬು ತಮ್ಮಮ್ಮನ್ ಬೆಟ್ಟ ಪತ್ರ ಮನ ಎಲ್ಲ ರಾಬ್ ರಾಬ್.
0: ಓಕೆ ಗೊತ್ತಾಯ್ತಾ?
2: ಹಾ, ಇನ್ನೊಂದ್ ಸರಿ ಹಾಕಿ.
0: ಓಕೆ ಓಕೆ,
2: ಬಾರೆ ಬಾರೆ ಕಲ್ಯಾಣ ಮಂಟಪ.
0: ಸೂಪರ್ ಸೂಪರ್ ಹಾಡಿ.
2: ಥ್ಯಾಂಕ್ ಯು ಮೇಡಮ್,
0: ಹಾಡ್ತೀರಾ
2: ಕೊಟ್ರಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟ್ಟಾಯಿತು ಬೇಗ ಬಾ. ಈಗ ನನ್ನ ಏಜ್ ಆದಲ್ಲ ಮೇಡಮ್.
0: ಓಕೆ ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಗುಣಾ ಮೇಡಮ್, ನಮ್ಮ ಏಜ್ ಅಲ್ಲ ಮೇಡಮ್ ಅಂತಂದ್ರು, ಆ ಏಜ್ ದಾಟ್ಕೊಂಡೇ ಬಂದಿದ್ದೀರಿ ಅಲ್ವಾ? ಸೊ ಹಾಡನ್ನ ನೀವು ಗುರುತಿಸಲಿಕ್ಕೆ ನಮಗೂ ಕೂಡ ಖುಷಿ ಆಯಿತು. ಮಗ ಎಂಬ ಖುಷ್ ಹೂವ, ನಂಗೆ ಶ್ವೇತಾನು ಖುಷ್ ಹೂವ. ಓಕೆನಾ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
4: ನಮಸ್ಕಾರ ಮೇಡಮ್ ಅವರ.
0: ನಮಸ್ಕಾರ ರಮೇಶ್ ಅವರೇ, ನಾಷ್ಟ ಆಯ್ತು?
4: ಇನ್ನ ಇಲ್ರಿ ಮೇಡಮ್, ಇನ್ನ ಮಾಡ್ಬೇಕ್ರಿ, ನಿಮ್ದಾಗೈತ್ರಿ?
0: ಹಾ, ನಮ್ದಾಯ್ತು ರಮೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೊನೆ ಕಾಲರ್.
4: ಹೌದ್ರಿ ಮೇಡಮ್, ಕೊನೆದಾಗಿ ಸಿಗ್ತೈತೆ ಇಲ್ಲ ಅಂದ್ರೆ ಸಿಕ್ತು, ಖುಷಿ ಆಯ್ತ್ರಿ ಮೇಡಮ್.
0: ಆಯ್ತು, ಈಗ ಖುಷಿಯಲ್ಲೇ ಪ್ಲೇ ಮಾಡ್ತೀನಿ ಹಾಡನ್ನ ಕೇಳಿ.
4: ಹಳೆ ಹಾಡನ್ನ ಪ್ರಸಾರ ಮಾಡ್ರಿ ಮೇಡಮ್.
0: ಹಳೆ ಹಾಡು ಸಿಗುತ್ತೋ ಗೊತ್ತಿಲ್ಲ, ಈಗ ರ್ಯಾಂಡಮ್ ಅಂತೂ ಹಾಕ್ತೀನಿ. ಓಕೆನಾ, ರೆಡಿನಾ? ಆನ್ಸರೇ ಪ್ಲೇ ಮಾಡ್ಬಿಟ್ಟೆ ನಾನು. ಹಾ

0: ಗೊತ್ತಾಯ್ತಾ?
1: ಏನೋ ಗದ್ದಲ್ ಗತ್ತೆ ಕೇಳ್ಸಾಕತ್ತದ್ರಿ, ನನಗೆ ಏನೋ ತಿಳಿಯಲ್ಲ ಯಾವ್ದ್ರಿ ಅದ.
0: ಓಕೆ, ಈ ಹಾಡು ಪ್ಲೇ ಮಾಡ್ತೀನಿ, ಕೇಳ್ತೀರಾ? ಸರಿ ಆಯ್ತಪ್ಪ, ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ನಿಮಗೂ ಧನ್ಯವಾದ.
0: ಓಕೆ ಮಾ. ಓಕೆ, ರಮೇಶ್ ಅವರು ಕರೆ ಮಾಡಿ, ಆನ್ಸರ್ ಗೊತ್ತಾಗ್ಲಿಲ್ಲ, ಏನೋ ಒಂಥರ ಗದ್ದಲದಲ್ಲಿ ಕೇಳ್ಸಂಗಾಯ್ತು ಅಂತ ಹೇಳ್ತಾ ಇದ್ರು. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಉಲ್ಟಾ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ರು. ಕೆಲವರು ಯಾವ್ದಪ್ಪ ಇದು ಅಂತ ತಲೆ ಕೆಡ್ಸ್ಕೊಂಡು ಕೂಡ ನೀವು ಆನ್ಸರ್ ಮಾಡ್ತಾ ಇದ್ರಿ. ಹಾಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ರಿವೈಂಡ್ ಬಟನ್ ಮತ್ತು ತಪ್ಪುಗಳ ತಿದ್ದುಪಡಿ. ಅಂದರೆ ನಮ್ಮ ಲೈಫಲ್ಲೂ ಕೂಡ ಹಾಗೆ ಅಲ್ವಾ, ಉಲ್ಟಾ ಹಾಡುಗಳು ಕೇಳುವಾಗ ನಮಗೆ ಹಿಂದಿನ ಸಾಲುಗಳು ಮತ್ತು ನೆನಪಾಗ್ತಾ ಇರತ್ತೆ, ಮತ್ತೆ ಮತ್ತೆ ನೆನಪಾಗ್ತಾ ಇರತ್ತೆ. ಜೀವನದಲ್ಲೂ ಅಷ್ಟೇ, ನಮಗೆ ರಿವೈಂಡ್ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ನಾವು ಮಾಡಿದ ಹಳೆ ತಪ್ಪುಗಳಿಂದ ಪಾಠ ಕಲಿತು ಇವತ್ತನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಸೊ ಹಿನ್ನಡೆ ಅನ್ನೋದು ಸೋಲಲ್ಲ, ಅದು ಮುಂದಿನ ಗೆಲುವಿನ ಒಂದು ಸಣ್ಣ ರಿವೈಂಡ್ ಅಷ್ಟೇ ಅಂತಲೇ ಹೇಳ್ಬೋದು. ಒಟ್ಟಾರೆ ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ರೇಡಿಯೋ ಥರನೇ ಅಂತ ಹೇಳ್ಬೋದು. ಲೈಫಲ್ಲಿ ಎಲ್ಲ ಕೂಡ ಉಲ್ಟಾ ಪಲ್ಟಾಗಳು ಆಗ್ತಾ ಇರ್ತವೆ. ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅಂತಂದರೆ, ಲೈಫ್ ಅನ್ನೋ ರೇಡಿಯೋದಲ್ಲಿ ಕಷ್ಟನೋ ಸುಖನೋ ಹಾಡುಗಳು ಸೀದಾ ಉಲ್ಟಾ ಬರ್ತಾ ಇರುತ್ತೆ. ಆದರೆ ಲೈಫ್ ಅನ್ನೋ ಮ್ಯೂಸಿಕನ್ನು ಎಂಜಾಯ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ, ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೊಟ್ಟಿದ್ದೆ. ನನ್ ಮುಂದೇನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರ

0: ಆಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಂಗಡಿ ಕಡೆ ಬಂದಿಲ್ಲ?
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು, ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತಾ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕಿಂತ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
11: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
14: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕಾನೂನು ನೆರವು ಎನ್ನುವುದು ಅರ್ಹ ವ್ಯಕ್ತಿಗಳಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಹಕ್ಕು. ಈ ನೆರವು ಯಾರದ್ದೋ ದಯೆ ಅಥವಾ ಭಿಕ್ಷೆಯಲ್ಲ ಎಂದು ರಾಜ್ಯ ಕಾನೂನು ಸೇವಾಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷೆ ಅನು ಶಿವರಾಮನ್ ಅಭಿಪ್ರಾಯಪಟ್ಟರು. ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವಾಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ತಾಂಡ ಅಭಿವೃದ್ಧಿ ನಿಗಮದಿಂದ ಶನಿವಾರ ನಗರದ ಬಂಜಾರ ಕನ್ವೆನ್ಷನಲ್ ಹಾಲ್ನಲ್ಲಿ ಬಂಜಾರ ಸಮುದಾಯದವರಿಗೆ ಏರ್ಪಡಿಸಿದ್ದ ಕಾನೂನು ಅರಿವು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ತಾಂಡ ಅಭಿವೃದ್ಧಿ ನಿಗಮದ ಗ್ರಂಥಪಾಲಕರಿಗೆ 1 ದಿನದ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಂಡ ಸಮುದಾಯಗಳೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳು ತಳಮಟ್ಟದಲ್ಲಿ ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇವರು ಸರ್ಕಾರದ ವಿವಿಧ ಯೋಜನೆಗಳು
16: ಹಕ್ಕುಗಳು ಮತ್ತು ಕಾನೂನು ಪರಿಹಾರಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ವ್ಯವಸ್ಥೆ ಮತ್ತು ಸಾರ್ವಜನಿಕರ ನಡುವೆ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ನ್ಯಾಯ ವ್ಯವಸ್ಥೆಯು ನ್ಯಾಯಾಲಯಗಳು ಮತ್ತು ವಕೀಲರಿಗೆ ಮಾತ್ರ ಸೀಮಿತವಾಗಿರಬಾರದು. ಇದು ಗ್ರಾಮೀಣ ಪ್ರದೇಶಗಳು ಮತ್ತು ತಾಂಡಗಳಲ್ಲಿರುವ ಸಾಮಾನ್ಯ ಜನರನ್ನು ಕೂಡ ತಲುಪಬೇಕು. ಸಮಾಜದ ಬಡ, ದಲಿತ, ಶೋಷಿತ ಮತ್ತು ದುರ್ಬಲ ವರ್ಗದವರಿಗೆ ನ್ಯಾಯ ತಲುಪಿಸುವುದು ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಹೈಕೋರ್ಟ್ ನ್ಯಾಯಾಧೀಶ ಟಿ ವೆಂಕಟೇಶ್ ನಾಯಕ್, ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎನ್ ಜಯದೇವ ನಾಯಕ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಜಿಎ ಮಂಜುನಾಥ್, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಎಂಎಸ್ ಸಂತೋಷ್, ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಎಸ್ಪಿ ಬಿ ನಿಖಿಲ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಇತ್ತೀಚೆಗೆ ನಡೆದ 2025-31 ಸಾಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಚುನಾವಣೆಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಪ್ರಕಾಶ್ ಎಸ್ ಮಡ್ಲೂರು ಮತ್ತು ಶಿವಮೊಗ್ಗ ತಾಲೂಕು ಘಟಕದ ಅಧ್ಯಕ್ಷರಾಗಿ ಎಂ ಜಯ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಘಟಕಕ್ಕೆ ಉಪಾಧ್ಯಕ್ಷರಾಗಿ ಬಿಆರ್ ಮಂಜಪ್ಪ ಚಿತ್ರ, ಪ್ರಧಾನ ಕಾರ್ಯದರ್ಶಿಯಾಗಿ ಎಂಸಿ ಮಂಜುನಾಥ, ಕೋಶಾಧ್ಯಕ್ಷರಾಗಿ ಜಿಎಂ ದಿನೇಶ್, ಸಹ ಕಾರ್ಯದರ್ಶಿ ಬಿ ರುದ್ರೇಶ್, ಎನ್ಕೆ ವಾಣಿ, ಸಂಘಟನಾ ಕಾರ್ಯದರ್ಶಿಯಾಗಿ ಎಂ ಮಾಲತೇಶ್, ಸಾಜಿದಾ ಬಾನು ಅವರನ್ನು ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ತಾಲೂಕು ಘಟಕ ಉಪಾಧ್ಯಕ್ಷರಾಗಿ ಎಕೆ ನಾಗರಾಜ್, ಟಿಕೆ ಸುನೀತಾ, ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಆನಂದಪ್ಪ, ಕೋಶಾಧ್ಯಕ್ಷ ಜಿ ರವಿ, ಸಹ ಕಾರ್ಯದರ್ಶಿ ಎಚ್ ಬಿ ರುದ್ರೇಶ್, ಕೆಎಸ್ ಅನಿತಾ ಕುಮಾರಿ, ಸಂಘಟನಾ ಕಾರ್ಯದರ್ಶಿ ಬಿಎನ್ ನಾಗಭೂಷಣ್, ಶಶಿರೇಖಾ ಜಿ ಭಟ್ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವ ಎಲ್ಲಾ ಪ್ರತಿನಿಧಿಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಜಿಲ್ಲಾ ಸಂಘದ ಅಧ್ಯಕ್ಷ ಆರ್ ಮೋಹನ್ ಕುಮಾರ್ ಅಭಿನಂದಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇಂದು ನಿಮಗಾಗಿ ಸಾನಾ ಶ್ರೀಲಕ್ಷ್ಮಿ ಅವರು ರಚಿಸಿದ ಒಂದು ವಿಶೇಷ ಗೀತೆ. ಇದನ್ನ ಹಾಡಿದ್ದಾರೆ ನಮ್ಮ ಸಿರಿ ಕ್ರಿಯೇಷನ್ಸಿನ ಹಿರಿಯ ಗಾಯಕರಾದ ಶ್ರೀಮತಿ ಯಶೋಧ ಪಿ ಆರ್. ಒಂದು ಗಮಕ ಶೈಲಿಯ ಗೀತೆ.

ಹೊಸಮನೆಯು ಹಸನಾಗಿ ಅಣಿಯಾಗಿ ಸೊಗಸಾಗಿ ಹೊಸ ಕನಸಗೂಡಾಗಿ ಹೊಸ

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮಧ್ಯ ಕರ್ನಾಟಕ ಭಾಗದಲ್ಲಿನ ಶಿವಮೊಗ್ಗ ನಗರದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಿಂದ ಸುತ್ತಲಿನ ಜಿಲ್ಲೆಗಳಿಗೂ ಅನುಕೂಲವಾಗುತ್ತದೆ ಎಂದು ಅಖಿಲ ಭಾರತ ಮೀಸಲಾತಿ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶಿವರುದ್ರಯ್ಯ ಸ್ವಾಮಿ ತಿಳಿಸಿದರು. ಪತ್ರಿಕಾಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಶಿವಮೊಗ್ಗ ನಗರ ಸೂಕ್ತ ಭೌಗೋಳಿಕ ಪ್ರದೇಶ ಹೊಂದಿದೆ. ಅತ್ಯುತ್ತಮ ಹವಾಗುಣ, ಸುಸಜ್ಜಿತ ನಗರ ಸೌಲಭ್ಯ ಮತ್ತು ಉತ್ತಮ ನಾಗರಿಕರ ಮನೋಭಾವ ಹೊಂದಿದೆ. ರಾಜಧಾನಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಎಲ್ಲ ನಗರಗಳಿಗೆ ತೆರಳಲು ಶಿವಮೊಗ್ಗ ಹೆದ್ದಾರಿಯಾಗಿದೆ. ಮಲೆನಾಡು ಮತ್ತು ಕರಾವಳಿಗೂ ಹೆಬ್ಬಾಗಿಲು ಎಂದು ಪ್ರಸಿದ್ಧವಾಗಿದೆ. ಶಿವಮೊಗ್ಗದಿಂದ ರಾಜ್ಯದೆಲ್ಲೆಡೆ ತೆರಳಲು ರೈಲು, ವಿಮಾನ ಮತ್ತು ಬಸ್ಸು ವ್ಯವಸ್ಥೆ ಇದೆ ಎಂದರು. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಪ್ರಾರಂಭಿಸಬೇಕು ಎಂದು ವಕೀಲರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತಮ್ಮ ಸಂಘಟನೆ ಹಾಗೂ ಅಧಿಕಾರ ವಿಕೇಂದ್ರೀಕರಣ ತತ್ವ ಪ್ರತಿಪಾದಿಸುವ ಜನತಾ ಪರಿವಾರದ ಭಾಗವಾಗಿ ಜೆಡಿಯು ಪಕ್ಷ ಮತ್ತು ಜನಪರಿವರ್ತನಾ ವೇದಿಕೆ ಬೆಂಬಲ ವ್ಯಕ್ತಪಡಿಸುತ್ತದೆ ಎಂದರು. ಜೆಡಿಯು ರಾಜ್ಯ ಉಪಾಧ್ಯಕ್ಷ ಕೆವಿ ಶಿವರಾಮ್ ಮಾತನಾಡಿ, ನೂತನವಾಗಿ ರಚನೆಯಾಗುವ ಸಚಿವ ಸಂಪುಟ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸು ಮಾಡಿರುವ %42 ಮೀಸಲನ್ನು ತಕ್ಷಣ ಜಾರಿಗೆ ತರಲು ತಮಿಳುನಾಡು ಮಾದರಿಯಲ್ಲಿ ಸಂವಿಧಾನದ ಪರಿಚ್ಛೇದನದಲ್ಲಿ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಎಂದು ಆಗ್ರಹಿಸಿದರು. ರವಿಕಿಶನ್, ತಿಪ್ಪೇಶಪ್ಪ, ರಂಗನಾಥ, ಶಿವಕುಮಾರ್ ಗೌಡ ಮತ್ತಿತರರಿದ್ದರು. ಮುಂದಿನ ವಿವರ. ಅಧಿಕ ಮಾಸದಲ್ಲಿ ಸಹಸ್ರಾರು ಭಕ್ತರು ಶ್ರೀ ಹುಚ್ಚರಾಯಸ್ವಾಮಿಯ ದರ್ಶನ ಪಡೆಯುತ್ತಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕುಟುಂಬ ಸಮೇತ ಶ್ರೀ ಹುಚ್ಚರಾಯಸ್ವಾಮಿ ದರ್ಶನ ಪಡೆದು ನಂತರ ಅನ್ನಪ್ರಸಾದವನ್ನು ಭಕ್ತರಿಗೆ ಬಡಿಸಿ ಮಾತನಾಡಿದ ಅವರು, ನಾಡಿನ ಎಲ್ಲ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಪ್ರಾಪ್ತಿಗಾಗಿ ಆಗಮಿಸುತ್ತಿರುವ ಭಕ್ತರಿಗೆ ಅನ್ನಪ್ರಸಾದ ನೀಡುವ ಸೌಭಾಗ್ಯ ನಮ್ಮದಾಗಿದೆ. ಇದಕ್ಕಿಂತ ಪುಣ್ಯ ಬೇರೊಂದಿಲ್ಲ ಎಂದರು. ಅಧಿಕ ಮಾಸದಲ್ಲಿ ಒಂದೇ ದಿನ ಕದರಮಂಡಲಗಿ ಕಾಂತೇಶ, ಸಾತೇನಹಳ್ಳಿ ಶಾಂತೇಶ ಹಾಗೂ ಶಿಕಾರಿಪುರದ ಭ್ರಾಂತೇಶನನ್ನು ದರ್ಶನ ಮಾಡಿದರೆ ಕಾಶಿ, ರಾಮೇಶ್ವರ, ಪುರಿ, ಅಯೋಧ್ಯೆಗೆ ಹೋದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಭಕ್ತರು ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಶ್ರೀ ಹುಚ್ಚರಾಯಸ್ವಾಮಿ ದಯೆಯಿಂದ ತಾಲೂಕಿನಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಬೇಕು, ರೈತರ ಬದುಕು ಹಸನಾಗಬೇಕು ಎಂದು ಹೇಳಿದರು. ತೇಜಸ್ವಿನಿ ರಾಘವೇಂದ್ರ, ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಬೆಣ್ಣೆ ಪ್ರವೀಣ್, ತಾಲೂಕು ಅಧ್ಯಕ್ಷ ವೀರನಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಎಲ್ ಬಸವರಾಜ್, ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ರೇಖಾ ರಾಜಶೇಖರ್, ಜಮೀನ್ದಾರ ಮಂಜುನಾಥ್, ರಾಜು ಕುಮಾರಣ್ಣ ಇತರರಿದ್ದರು. ಮುಂಜಾನೆ ಸಂಸದರ ಕುಟುಂಬದಿಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಬಿವಿಐ ಕುಟುಂಬ ಸದಸ್ಯರಿಗೆ ಹಾಗೂ ಭಾವಸಾರರ ಆರೋಗ್ಯದ ದೃಷ್ಟಿಯಿಂದ ವಿನೂತನವಾಗಿ ರಾಜ್ಯಾದ್ಯಂತ ಉಚಿತವಾಗಿ ಲಿವರ್ ಫೈಬ್ರೋ ಸ್ಕ್ಯಾನಿಂಗ್ ಶಿಬಿರ ನಡೆಸಲಾಗುತ್ತಿದೆ ಎಂದು ಬಿವಿಐ ರಾಷ್ಟ್ರೀಯ ಅಧ್ಯಕ್ಷ ಮನೀಶ್ ಸುತ್ರಾವೆ ಹೇಳಿದರು. ರಾಷ್ಟ್ರೀಯ ಮೆಗಾ ಯೋಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ ಅವರು ಲಿವರ್ ಪರೀಕ್ಷಾ ಶಿಬಿರ ಯಶಸ್ವಿಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಬಿವಿಐನ ಮೆಗಾ ರಾಷ್ಟ್ರೀಯ ಯೋಜನೆ ಅನುಕರಣೀಯವಾಗಿದ್ದು ಅತ್ಯಾಧುನಿಕ ಹಾಗೂ ಅಧಿಕ ವೆಚ್ಚ ತಗಲುವ ಈ ಪರೀಕ್ಷೆ ಉಚಿತವಾಗಿ ಆಯೋಜಿಸಿರುವುದಕ್ಕೆ ರೋಟರಿ ಸೇರಿದಂತೆ ಹಲವು ಸಂಸ್ಥೆಗಳು ಮೆಚ್ಚುಗೆ ಸೂಚಿಸಿರುವುದು ಹೆಮ್ಮೆಯ ವಿಷಯ ಎಂದರು. ಬಿವಿಐ ಸಂಸ್ಥೆ ಒಂದು ರಾಷ್ಟ್ರೀಯ ಸಂಸ್ಥೆಯಾಗಿದ್ದು ನಿರಂತರ ಸೇವಾ ಚಟುವಟಿಕೆಗಳೇ ನಮ್ಮ ಮುಖ್ಯ ಗುರಿಯಾಗಿದೆ ಎಂದರು. 8,000 to 10,000 ವೆಚ್ಚ ತಗಲುವ ಈ ಸ್ಕ್ಯಾನಿಂಗ್ ಟೆಸ್ಟ್ ನುರಿತ ತಜ್ಞರಿಂದ ನಮ್ಮ ಬಿವಿಐ ಸದಸ್ಯರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಉಚಿತ ಪರೀಕ್ಷೆ ನಡೆಸಲಾಗಿದೆ. ನಮ್ಮ ಸಮಾಜದ ಹಿರಿಯ ನಾಗರಿಕರು ಇದರ ಲಾಭ ಪಡೆದುಕೊಂಡಿದ್ದಾರೆ. ಇವೆಲ್ಲವೂ ಕೂಡ ದೂರದೃಷ್ಟಿ ಇದ್ದರೆ ಮಾತ್ರ ಯೋಜನೆ ಸಫಲವಾಗಲು ಸಾಧ್ಯ ಎಂದರು. ಅದರಂತೆ ಈ ಬಾರಿಯ ರಾಷ್ಟ್ರೀಯ ಸಮ್ಮೇಳನ ಮೈಸೂರಿನಲ್ಲಿ ನಡೆಯುತ್ತಲಿದ್ದು ವಿನೂತನವಾಗಿ ರೂಪುರೇಷೆ ಸಿದ್ಧಪಡಿಸಿ ಸಮ್ಮೇಳನ ನಡೆಸಲು ಯೋಜಿಸಲಾಗಿದೆ. ಅದರಲ್ಲೂ 2 ದಿನಗಳ ಸಮ್ಮೇಳನ ಯಶಸ್ವಿಯಾಗಿಸಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಇದೊಂದು ಯಶಸ್ವಿ ಹಾಗೂ ಅಪರೂಪದ ಸಮ್ಮೇಳನವಾಗಲಿದೆ ಎಂದು ಹೇಳಿದರು. ಈಗಾಗಲೇ ಬಿವಿಐನ ಸದಸ್ಯರು ಆರೋಗ್ಯದ ಕುರಿತಂತೆ ಉಚಿತ ಶಿಬಿರಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೆಸಲಾಗುತ್ತಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಇದು ಸಹಕಾರಿಯಾಗಿದೆ. ದೇಶದ ಪ್ರಧಾನಿಯವರ ಆಶಯವು ಇದೇ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿವಿಐ ರಾಷ್ಟ್ರೀಯ ಸಂಚಾಲಕರಾದ ಗಜೇಂದ್ರನಾಥ್ ಮೋಳೋದೆ, ಬಿವಿಐ ರಾಷ್ಟ್ರೀಯ ಕಾರ್ಯದರ್ಶಿ ವಿನಾಯಕ ಡೊಯ್ಜೊಡೆ, ಬಿವಿಐ ಕ್ಲಬ್ ಕೋಆರ್ಡಿನೇಟರ್ ಸುನಿಲ್ ಬೇದ್ರೆ, ಏರಿಯಾ 102 ಡೆಪ್ಯೂಟಿ ಗವರ್ನರ್ ಪ್ರಭಾಕರ ವಂಡ್ಕರ್ ಸೇರಿದಂತೆ ಬಿವಿಐ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಗೋವಾ ಮೋಹನ್ ಕೃಷ್ಣ ವಂದಿಸಿದರು. ಮುಂದಿನ ವಿವರ. 2026-27 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಪಿಯುಸಿ ಸಮಾನಾಂತರ ಡಿಪ್ಲೊಮಾ ಐಟಿಐ ಕೋರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC/ST ಅವರಿಗೆ 2.5 ಲಕ್ಷ ರೂಪಾಯಿ ಹಾಗೂ ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿದೊಳಗಿರಬೇಕು. ಆಸಕ್ತರು ವೆಬ್ಸೈಟ್

ಮೊಬೈಲ್ ಸಂಖ್ಯೆ 8050770044 ಈ ನಂಬರಿಗೆ ಸಂಪರ್ಕಿಸುವುದು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದ್ರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೇ ಕೊಟ್ರು, ಸೊ ನಂಗೆ ಆರಾಮಾಯ್ತು.
3: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್ ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ ಪಿ ಯು ಕಾಲೇಜ್ ಶಿವಮೊಗ್ಗ.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ,

0: ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥೆಯನ್ನು ನೀವು ಕೇಳಲಿದ್ದೀರಿ. ಪ್ರಸಂಗ ಶನಿ ಪ್ರಭಾವ. ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಈ ಹರಿಕಥೆ ಮೂಡಿಬರಲಿದೆ.

ಕಥಾ ಪ್ರಾರಂಭ ಕಾಲದಲ್ಲಿ ದೊಡ್ಡವರಾದವರು ನಿರೂಪಣೆಯನ್ನು ಮಾಡಿದರು. ಸಕಲ ಚರಾಚರಗಳಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನೇ ಎಲ್ಲಕ್ಕೂ ಮೂಲಾಧಾರ. ನಿತ್ಯನು ಸತ್ಯನು ಪರಂಜ್ಯೋತಿ ಸ್ವರೂಪನು ಅಣುರೇಣ ತೃಣಕಾಷ್ಟ ಪಿಪೀಲಿಕಾದಿ ಬ್ರಹ್ಮ ಪರ್ಯಂತರವು ಅವನೇ ವ್ಯಾಪಿಯಾಗಿದ್ದಾನೆ. ಮಾನವನಿಗೆ ಬರಬಹುದಾದ ಕಷ್ಟ ಸುಖಗಳ ವಿಚಾರವನ್ನು ಬಹುಜನಗಳು ನಮಗೆ ಗ್ರಹಚಾರ ಕಾಲ ಅಂತಾರೆ. ಆ ಗ್ರಹಗಳ ಚಾರವನ್ನು ವಿಚಾರ ಮಾಡುವಾಗ ದೊಡ್ಡವರು ಹೇಳ್ತಾರೆ, ಸಕಲ

ಎಲ್ಲ ಗ್ರಹ ಬಲಗಳು ಅವನೇ ಆಗಿದ್ದಾನೆ. ಒಂದೊಂದು ಗ್ರಹಗಳನ್ನು ವಿಂಗಡಿಸಿ ವಿಂಗಡಿಸಿ ಆಯಾ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡಲು ಆ ಕಾರಣಭೂತನಾಗಿ ನಿಂತಿರುವ ಪರಮಾತ್ಮನೇ ಮಾಡಿದ್ದಾನೆ ಎಂದಾಗ, ಶನಿ ಪ್ರಭಾವ ಎಂಬತಕ್ಕಂತಹದ್ದರಲ್ಲಿ ಬಹು ಜನಗಳಿಗೆ ಶನಿರಾಜನು ಭವಡೆಯನ್ನು ಕೊಡುತ್ತಾನೆ ಎಂಬ ಭಾವನೆ ಇದೆ. ಅವರ ಅಹಂಕಾರಕ್ಕೆ ತಕ್ಕ ಫಲವನ್ನು, ಅವರ ಗ್ರಹಚಾರಕ್ಕೆ ತಕ್ಕ ಫಲವನ್ನು ಕೊಡತಕ್ಕಂತಹ ಶನೀಶ್ವರನಾಗಿದ್ದಾನೆ ಎಂದ ಮೇಲೆ ಶ್ರೀ ಶನಿ ಮಹಾತ್ಮೆಯನ್ನ ಅಥವಾ ರಾಜಾವಿಕ್ರಮ ಎಂಬತಕ್ಕಂತಹ ಕಥಾಭಾಗವನ್ನು ನಾವು ಹೇಳಿ ಆ ಪರಮಾತ್ಮನ ಕರುಣೆಗೆ ನಾವುಗಳೆಲ್ಲರೂ ಪಾತ್ರರಾಗೋಣ. ಮೆರವಪುರದೊಳಗೆ

ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಿರತಕ್ಕಂಥ ಉಜ್ಜಯಿನಿಯ ನಗರ. ಜಗದೊಡೆಯನಾದ ಶಿವನ ಒಲಿಮೆಗೆ ಪಾತ್ರನಾಗಿ ಜಗನ್ಮಾತೆಯಾದ ಭದ್ರಕಾಳಿಯ ವರಪ್ರಸಾದಿತನು ಎಂದು ಮೆರೆಯತಕ್ಕಂಥ ವಿಕ್ರಮಾದಿತ್ಯ ಮಹಾರಾಜ. ಆತನನ್ನು ರಾಜ ವಿಕ್ರಮ ಎಂದು ಕರೆಯುವುದುಂಟು. ಆ ರಾಜ ವಿಕ್ರಮನು ಭಟ್ಟಿ ಎಂಬತಕ್ಕಂಥ ಮಂತ್ರಿಯಿಂದೊಡಗೂಡಿ ರಾಜ್ಯಭಾರವನ್ನು ಮಾಡುತ್ತಾ ಒಂದು ದಿನ ವಡ್ಡೋಲಗದಲ್ಲಿ ಕುಳಿತು ತನ್ನ ಮಂತ್ರಿಗಳನ್ನು ಕುರಿತು ಕೇಳಿದರಂತೆ, ಅಯ್ಯ, ನಾಡಿನಲ್ಲಿ ಬಾಳುತ್ತಿರುವ ಜನಗಳೆಲ್ಲರೂ ಸುಖದಿಂದಿರುವರೇ? ಮಂತ್ರಿ ನಗತ ಹೇಳ್ತಾನೆ, ಸ್ವಾಮಿ ಸ್ವಲ್ಪ ವ್ಯತ್ಯಾಸ. ಏನಪ್ಪ? ಬಡವರಾದರು ಎಲ್ಲ ಬಡವರಾಗೋದ್ರಲ್ಲ ಸ್ವಾಮಿ ಎಲ್ಲರೂ. ಯಾಕಯ್ಯ ಬಡವರಾದರು? ಬೇಡುವರಿಲ್ಲದೆ ಬಡವರಾದರು, ಬೇಡುವವರಿಲ್ಲದೆ ಬಡವರಾಗೋಗ್ಬಿಟ್ಟಿದ್ದಾರೆ ಸ್ವಾಮಿ. ಹಾಗಾದರೆ ಇದನ್ನು ವಿಮರ್ಶೆ ಮಾಡುವಾಗ ದೊಡ್ಡವರು ಹೇಳ್ತಾರೆ, ಆಗಿನ ಕಾಲದಲ್ಲಿ ಭಿಕ್ಷೆ ಬೇಡುವರೇ ಇಲ್ಲ. ಬೇಡುವರಿಲ್ಲದೆ ಬಡವರಾದರು ಅಂದರೆ ಕೊಡೋರೆಲ್ಲ ಕೇಳೋರಿಲ್ಲದೆ ಬಡವರಾದರಂತೆ. ಅಂದರೆ ಆಗಿನ ಕಾಲದಲ್ಲಿ ಕೇಳುವರೇ ಇಲ್ಲ ಅಂತ. ಈಗೇನಾಗಿದೆ ಅಂದರೆ ಕೇಳೋರಿದ್ದಾರೆ, ಕೇಳೋರನ್ನು ಕೇಳೋರೇ ಇಲ್ಲ. ಈಗ ಭಿಕ್ಷೆ ಬೇಡೋ ತರವೂ ಕೂಡ ಬಹಳ ವ್ಯತ್ಯಾಸ. ಭಿಕ್ಷುಕರು ಬಹಳ ಉದ್ದಟತನವಾಗೂ ಮಾತನಾಡ್ತಾರೆ. ಒಂದು ಸಲ ನಾನು ಮನೆಯಲ್ಲಿ ಕುಳಿತಿರುವಾಗ ಒಬ್ಬ ಭಿಕ್ಷುಕ ಬಂದ, ಸ್ವಾಮಿ ಏನಾದರೂ ಕೊಡಿ. ನಾನು ಯಾವುದೋ ಪುಸ್ತಕ ಓದ್ತಿದ್ದೆ. ಆ ಭಿಕ್ಷಕ ನೋಡಿ ಹೇಳಿದೆ, ಅಯ್ಯೋ ಹೋಗಯ್ಯ, ಸುಮ್ಮನೆ ನೀನು ಗಲಾಟೆ ಮಾಡಬೇಡ, ನನಗೆ ಇಲ್ಲ, ನೀನು ಬಂದು ಕೇಳ್ತೀಯ, ಹೋಗು ಅಂದೆ. ಅದಕ್ಕೆ ಆ ಭಿಕ್ಷಕ ನನ್ನೇನಂದ ಅಂದರೆ, ನಿಮಗೆ ಇಲ್ವಾ, ಹಾಗಾದ್ರೆ ಬನ್ನಿ ನನ್ನ ಜೊತೆಯಲ್ಲಿ ಭಿಕ್ಷೆ ಬೇಡೋಣ. ನಾನಂದಿರು ನನ್ನ ಭಿಕ್ಷೆ ಬೇಡು ಅಂತೀಯ, ಮತ್ತೆ ಏನು ಇಲ್ಲ ಅಂದ್ರಲ್ರಿ, ಏನು ಇಲ್ಲದೆ ಇದ್ರೆ ಭಿಕ್ಷೆ ಬೇಡಿ, ಏನಾದರೂ ಇದ್ರೆ ಕೊಡಿ. ಆಗನ್ನಿಸ್ತು, ಓಹೋ, ಭಿಕ್ಷುಕರಿಗೂ ಈ ಭಾವ ಬರುವುದಾದರೆ ಇನ್ನು ಕೊಡತಕ್ಕಂಥ ಅವ್ರಿಗೆ ಇನ್ನೆಂಥ ಭಾವ ಬರುತ್ತೆ. ಆ ಕಾಲ ಎಂಥದ್ದಪ್ಪ ಅಂದರೆ, ಕರೆದು ಕರೆದು ಕರೆದು ಮೃಷ್ಟಾನ್ನ ಭೋಜನವನ್ನು ಬಡಿಸುವ ಕಾಲ. ಭೂಸುರರಿಗೆ ಕೈ ನೀಡಿ ದಾನ ಧರ್ಮ ಸುವರ್ಣ ದಾನವನ್ನು ಮಾಡುವ ಕಾಲ. ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಎಲ್ಲರೂ ಸುಖದಿಂದಿದ್ದಾರೆ ಅಂದಾಗ ಮಹಾರಾಜ ಮಂತ್ರಿಯನ್ನು ಕೇಳಿದ, ಮಂತ್ರಿ ನನಗೊಂದು ಅನುಮಾನ ಕಾಣೆಯ. ಏನು ಸ್ವಾಮಿ? ನಾಡಿನ ಜನಗಳೆಲ್ಲ ಇಷ್ಟೊಂದು ಸುಖವಾಗಿ ಸುಭಿಕ್ಷೆಯಿಂದ ಕೂಡಿರಬೇಕಾದರೆ ಈ ಸೌಖ್ಯಕ್ಕೂ ಈ ಸೌಭಾಗ್ಯಕ್ಕೂ ಯಾರು ಕಾರಣ, ಯಾರು ಕಾರಣ ಅಂದಾಗ ಮಂತ್ರಿ ಹೇಳ್ತಾನೆ, ಸ್ವಾಮಿ ಕಾರಣ ಎಂದರೆ ಸಕಲ ಜಗತ್ತನ್ನು ಕಾಪಾಡುವ ಪರಮಾತ್ಮನೇ ಕಾರಣ. ಆದರೂ ಇಲ್ಲಿ ಪಂಡಿತರಿದ್ದಾರೆ, ವಿಚಾರ ಮಾಡೋಣ. ಪಂಡಿತರೇ ತಾವೇನು ಹೇಳ್ತೀರಾ? ಒಬ್ಬ ಪಂಡಿತರಿದ್ದರಂತೆ, ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಸುಖ ಇತ್ಯಾದಿಗಳ ವ್ಯತ್ಯಾಸ ಬರ್ತಕ್ಕಂಥದ್ದು ಕೇವಲ ನವಗ್ರಹಗಳ ವ್ಯತ್ಯಾಸದಿಂದ. ಒಬ್ಬೊಬ್ಬರು ಒಂದೊಂದು ಯೋಗದಲ್ಲಿದ್ದರೆ ಆ ಯೋಗ ಪ್ರಭಾವದಿಂದ ಬರುತ್ತಾದ್ದರಿಂದ ನಾನು ತಿಳಿದಂತೆ ಈ ಗ್ರಹಗಳೇ ಇಷ್ಟಕ್ಕೆಲ್ಲ ಕಾರಣ. ಮಹಾರಾಜ ಕೇಳಿದ, ಪಂಡಿತರೇ ನವಗ್ರಹಗಳು ನವಗ್ರಹಗಳು ಎಂಬ ಕಥೆಯನ್ನು ಬಹುಕಾಲದಿಂದಲೂ ಕೇಳುತ್ತಿದ್ದೇನೆ. ಈ ಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹ ಯಾವುದು ಎಂಬುದನ್ನು ತಿಳಿಯಬೇಕು ಎಂಬುದೇ ನನ್ನ ಮನಸ್ಸಿನ ಆಶೆಯಾದ್ದರಿಂದ ದಯಮಾಡಿ ನೀವು ಒಬ್ಬೊಬ್ಬರು ಒಂದೊಂದು ಗ್ರಹಗಳನ್ನು ಆರಾಧನೆ ಮಾಡುವ ಪಂಡಿತರು ಕುಳಿತಿದ್ದೀರಾ, ಹೇಳಿ ಗ್ರಹಗಳ ಮಹಿಮೆಯನ್ನ. ಆಗ ಒಬ್ಬಾತ ಎದ್ದು ಕರಗಳನ್ನು ಜೋಡಿಸಿ ಹೇಳ್ತಾನೆ, ಸ್ವಾಮಿ ಹೇಳಲೇ? ಹೇಳು. ಗ್ರಹಗಳಲ್ಲಿ ಸರ್ವಶ್ರೇಷ್ಠನೆಂದು ನನ್ನ ಭಾವನೆ ಸೂರ್ಯ.

ಸ್ವಾಮಿ ಹರಿಹರ ಬ್ರಹ್ಮರೂಪನು, ಏಕಚಕ್ರ ರಥವಾಹಕನು, ಛಾಯಾ ಸಂಜ್ಞಾ ನಾಯಕನು, ಸಕಲ ಇಷ್ಟಪ್ರದನು, ಸರ್ವರಿಗೂ ಜ್ಞಾನದಾತನೂ ಆಗಿರತಕ್ಕಂಥ ಸೂರ್ಯದೇವನಿಗಿಂತಲೂ ಮಿಗಿಲಾದ ಗ್ರಹಗಳಿನ್ನುಂಟೆ? ಮಹಾರಾಜ ಹೇಳಿದ ನಿಜ. ಸಾಕ್ಷೀಭೂತನಾಗಿ ಸತ್ಯಕ್ಕೆ ತಾನೇ ಆಧಾರನಾಗಿ ನಿಂತಿರಬಹುದಾದಂತಹ ಸೂರ್ಯಮೂರ್ತಿಗೆ ನನ್ನ ಅನಂತ ವಂದನೆಗಳು. ಪಂಡಿತರೇ ನೀವೇನು ಹೇಳ್ತೀರಾ? ಸ್ವಾಮಿ, ಲೋಕವೆಲ್ಲ ಬರೀ ಬೆಳಕು ಬಿಸಿಲಲ್ಲೇ ಇದ್ದರೆ ಶಾಂತವನ್ನು ಕಾಣುವುದು ಯಾವಾಗ? ನಾನು ಕಂಡಂತೆ ಒಬ್ಬ ಮಹಾನುಭಾವ ಇದ್ದಾನೆ, ಚಂದಿರ

ಗ್ರಹಗಳಲ್ಲಿ ಚಂದ್ರಸ್ವಾಮಿ ಔಷಧೀಕರ್ತ, ಲೋಕಕ್ಕೆ ಮಂಗಳವನ್ನು ನೀಡತಕ್ಕಂಥವನು. ಎಲ್ಲರಿಗೂ ಮನಸ್ಸಿಗೆ ತಂಪನ್ನು ಕೊಟ್ಟು ವಿಶ್ರಾಂತಿ ಸಮಯದಲ್ಲಿ ಆನಂದವನ್ನು ನೀಡಿ ಲೋಕ ಕಲ್ಯಾಣವನ್ನು ಮಾಡತಕ್ಕಂಥವನು. ಬಹಳ ಸಂತೋಷ. ನಡೆಯಲಿ ಆತನಿಗೆ ಆರಾಧನೆ. ಅಯ್ಯ ತಾವೇನು ಹೇಳ್ತೀರಾ? ಮತ್ತೊಬ್ಬರಿದ್ದರಂತೆ ಸ್ವಾಮಿ ಅಂಗಾರಕ, ಆತನು ಒಲಿದರೆ ಬಂಗಾರ ಗುಣ ಸಂಪನ್ನನು ಸ್ವಾಮಿ. ಆತನ ದೋಷದಿಂದೇನಾದರೂ ಕ್ರೂರ್ಯಾದ ಎಂದರೆ ಆತನ ದೋಷಕ್ಕೆ ಗುರಿಯಾಗದವರು ಈ ಲೋಕದಲ್ಲಿ ಬಾಳುವುದು ಬಹು ಕಷ್ಟ. ಆತನು ಲೋಕಕ್ಕೆ ಅನೇಕ ಕಲ್ಯಾಣ ಕಾರ್ಯವನ್ನು ಮಾಡಿದ್ದಾನೆ. ಸಂತೋಷ, ವಂದನೆ. ತಾವೇನು ಹೇಳ್ತೀರಾ? ಮತ್ತೊಬ್ಬ ಎದ್ದ ಸ್ವಾಮಿ, ಬುಧ ಸನ್ಮಾನಿತ. ಬುಧಗ್ರಹವು ಯಾರಿಗೆ ಒಲಿಯುತ್ತಾನೋ ಅವನನ್ನ ಬಹುವಿಧದಲ್ಲಿ ಲೋಕದಲ್ಲಿ ಪ್ರಖ್ಯಾತನನ್ನಾಗಿ ಮಾಡುತ್ತಾನೆ. ವಂದನೆ. ಆತನಿಗೂ ಮಂಗಳವಿರಲಿ. ಅಯ್ಯ ತಾವೇನು ಹೇಳ್ತೀರಾ? ಇನ್ನೊಬ್ಬರೆದ್ದರು ಸ್ವಾಮಿ, ನ ಗುರೋರಧಿಕಂ. ಗುರುವಿಗಿಂತಲೂ ಈ ಲೋಕದಲ್ಲಿ ಯಾರು ಹಿರಿಯರೇ ಇಲ್ಲ ಎಂದ ಮೇಲೆ, ಗುರುಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗಿಂತಲೂ ಹಿರಿಯರಿ ನಾರು ಸ್ವಾಮಿ. ರಾಜ ಎದ್ದು ನಮಸ್ಕರಿಸಿದ. ನಿಜ, ಆ ಗುರುವಿನಿಂದಲೇ ಸಕಲ. ಆ ಗುರುವ ಅನುಗ್ರಹವಿಲ್ಲದೆ ಹೋದ ಮೇಲೆ ಲೋಕದಲ್ಲಿ ಬಾಳುವುದೇ ಕಷ್ಟ. ಇದೋ ಗುರುವಿಗೆ ಅನಂತಾನಂತ ವಂದನೆ. ಮತ್ತೊಬ್ಬ ಪಂಡಿತ ಎದ್ದ ಸ್ವಾಮಿ, ಏನಿದ್ದರೇನು ಅದೃಷ್ಟ ಇರಬೇಕು ಸ್ವಾಮಿ. ಅದೃಷ್ಟದಲ್ಲಿ ಶುಕ್ರದಶೆ ಅಂತ ಹೇಳ್ತಾರೆ ಸ್ವಾಮಿ. ಆತನು ದೈತ್ಯ ಗುರುವಾಗಿದ್ದರು ಲೋಕದಲ್ಲಿ ಬಹುವಿಧವಾದ ಮಂಗಳವನ್ನು ಉಂಟು ಮಾಡ್ತಾನಾದ್ದರಿಂದ ಆತನು ಸರ್ವಶ್ರೇಷ್ಠ ಎಂದು ನಾನು ಭಾವಿಸ್ತೇನೆ. ಅಯ್ಯ ನಿಮ್ಮಿಚ್ಛೆಯಂತೆ ಆಗಲಿ, ಆತನಿಗೂ ವಂದನೆ. ಆಗೊಬ್ಬ ವಯಸ್ಸಾದ ಮುದುಕ ಎದ್ದು ಹೇಳುತ್ತಿದ್ದಾನೆ, ಮಹಾರಾಜ ಈಗ ನಾನು ಹೇಳುವ ವಿಚಾರವನ್ನ ಸ್ವಲ್ಪ ಗಮನವಿಟ್ಟು ಕೇಳಬೇಕು. ನಾನು ಹೇಳತಕ್ಕಂಥ ಆತನು ಸಾಮಾನ್ಯನಲ್ಲ. ಸೂರ್ಯಪುತ್ರನಾಗಿ ಛಾಯಾಗರ್ಭ ಸಂಭೂತನಾಗಿ ಅವತರಿಸಿ ದಂಡಧರನಾಗಿ ಪ್ರಚಂಡನಾಗಿ ಕಾಲಭೈರವನ ಪ್ರಿಯ ಭಕ್ತನಾಗಿ ನಂಬಿದವರಿಗೆ ಇಂಬನ್ನು ಕೊಡುತ್ತಾ ಅಹಂಕಾರದಿಂದ ಬೆರೆದವರು ಯಾರಾದರೂ ಲೆಕ್ಕಿಸದೆ ಅವರನ್ನು ಧೂಳೀಪಟವನ್ನಾಗಿ ಮಾಡಬಲ್ಲಂತಹ ಗ್ರಹವೆಂದರೆ ಶನಿಶ್ಚರ. ರಾಜ ಕ್ಷಣಕಾಲ ಕಣ್ಣನ್ನು ಮುಚ್ಚಿ, ವಿಪ್ರರೇ ನಿಮಗೆ ಎದುರಾಡುತ್ತಿದ್ದೇನೆ ಎಂದು ಭಾವಿಸಬೇಡಿ. ಶನಿಗ್ರಹ ಎಂದಾಗ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಕಳವಳ ಉಂಟಾಗಿದೆ. ಅಯ್ಯ ತಾಯಿ ತಂದೆ ಗುರು ದೇವರು ಎಂದು ಯಾರನ್ನೂ ಲೆಕ್ಕಿಸದೆ ಎಲ್ಲರನ್ನೂ ಕಾಡುವ ಆ ಶನಿಯು ಯಾವ ಹಿರಿಯವನು? ಆತನ ಬಗ್ಗೆ ನನಗಷ್ಟು ಅಭಿಮಾನವಿಲ್ಲ. ಇನ್ನೊಬ್ಬರೆದ್ದರಂತೆ ಸ್ವಾಮಿ, ನಾವೀರ್ವರು ರಾಹುಕೇತುಗಳೆಂಬ ಗ್ರಹಗಳನ್ನು ಪೂಜೆ ಮಾಡುವರು. ಅವರೂ ಸಹ ಲೋಕದಲ್ಲಿ ಪ್ರಖ್ಯಾತರಾಗಿದ್ದಾರೆ. ಮಹಾರಾಜ ಹೇಳಿದ, ಅದು ಅವರಿಗೂ ವಂದನೆ ಇರಲಿ. ಆದರೆ ಇಲ್ಲಿ ಪ್ರಸ್ತಾಪವಿರಬಹುದಾದದ್ದು ಶನಿರಾಜ. ಅವನಾವ ಹಿರಿಯನು ಪಂಡಿತರೇ, ಅಷ್ಟೊಂದು ಕೊಂಡಾಡ್ತಿದ್ದೀರಲ್ಲ. ಆಗ ವಿಪ್ರೋತ್ತಮ ತಲೆ ತಗ್ಗಿಸಿದ. ನಾರಾಯಣ ನಾರಾಯಣ ನಾರಾಯಣ. ಬಹುಶಃ ಈ ಮಹಾನುಭಾವನಾಗಿರ್ತಕ್ಕಂಥ ರಾಜನಿಗೆ ಗ್ರಹಚಾರ ಕಾಲ ಬಂದಿದೆ ಅಂತ ಕಾಣುತ್ತಿದೆ ಎನ್ನುವ ಸಮಯಕ್ಕೆ ಸರಿಯಾಗಿ ಗಗನ ಮಾರ್ಗದಲ್ಲಿ ಶನಿರಾಜ ಬರುತ್ತಿದ್ದಾನಂತೆ.

ಆರೆಂಬುದ ತೋರಲು ಬಂದನಾಗ ಬೇಗ. ಈ ಮಾತನ್ನು ಕೇಳಿ ಗಗನ ಮಾರ್ಗದಲ್ಲಿ ರಥಾರೂಢನಾಗಿ ಹೋಗುತ್ತಿದ್ದಂತ ಕಾಕವಾಹನನಾದ ಶನಿರಾಜನ ಈ ಮಾತನ್ನು ಕೇಳಿ ಸರ್ರನೆ ಕೆಳಗಿಳಿದನಂತೆ. ಸಭೆಯೆಲ್ಲ ಬೆಕ್ಕಸ ಬೆರಗಾಯಿತು. ಪೀತಾಂಬರಧರನಾಗಿ ಕಪ್ರವಶ್ಚನಾಗಿ ಕರದೊಳಗೆ ದಂಡವನ್ನು ಪಿಡಿದು ನಿಂತಿರಬಹುದಾದಂತಹ ಶನಿರಾಜನನ್ನು ಕಂಡು ಸಭೆ ಗಡಗಡಗಡೆ ನಡುಗಿದರೆ ವಿಕ್ರಮನು ಎದ್ದು ಕೈಗಳನ್ನು ಜೋಡಿಸಿದ. ಸ್ವಾಮಿ, ತಾವು ಯಾರು? ಮಹಾನುಭಾವ ಯಾರು? ಶನಿರಾಜನಕ್ಕ ಯಾರೇ? ನೀನೀಗ ತಾನೇ ಎಂದೇ

ರವಿಸುತನು ಮರ್ತಾಂಡ ತೇಜನೆಂದು ಮೆರವಾದ ರಾಜ ಅವನಾವ ಹಿರಿಯವನು ಎಂದು ಈಗ ಜರಿದೆಯಲ್ಲ ಅವನೇ ಆ ರವಿಸುತನೇ ಆ ಛಾಯಾ ಗರ್ಭಸಂಭೂತನಾಗಿ ಅವತರಿಸಿರುವ ಶನಿಶ್ಚರ ಮಹಾರಾಜಿಗೆದ್ದ ದೇವ ಶನಿರಾಜ ನೀನು ಯಾರು ಎಂಬುದನ್ನು ನಾನು ಬಲ್ಲೆ ಸ್ವಾಮಿ ನೀನು ಮುರಿದರೆ ಯಾರೊಬ್ಬರು ಉಳಿಯಲಾರೆಂಬುದನ್ನು ನಾನು ಬಲ್ಲೆ ಆದರೆ ಸಿಂಹಾಸನದ ಮೇಲೆ ಕುಳಿತು ನ್ಯಾಯವನ್ನೇ ಹೇಳಬೇಕಾದ ಈ ವಿಕ್ರಮಾದಿತ್ಯ ತಂದೆ ತಾಯಿ ಗುರು ದೈವವನ್ನು ಲೆಕ್ಕಿಸದೆ ಎಲ್ಲರನ್ನೂ ಕಾಡುವನೊಬ್ಬ ದೇವರೇ ಎಂದು ನಿನ್ನನ್ನು ಜರಿದದ್ದು ನಿಜ ಆದರೆ ಅದನ್ನು ಅಪರಾಧವೆಂದು ಭಾವಿಸುತ್ತಿರುವೆಯಾ ಶನಿರಾಜ ಹೇಳಿದ ಅರಸ ಸತ್ಯಸಂಧನು ನಿಷ್ಠಾವಂತನು ಧರ್ಮಿಷ್ಠನೂ ಆಗಿರ್ತಕ್ಕಂಥ ನಿನಗೆ ಈ ಭಾವನೆ ನಿನ್ನ ಮನದೊಳಗೆ ಮೂಡಬೇಕಾದರೆ ಕಾರಣವೇನು ಬಲ್ಲೆಯಾ ನಿನ್ನ ಗ್ರಹಗತಿಗಳಲ್ಲಿ ನಾನು ಪ್ರವೇಶ ಮಾಡಿ 7.5 ವರ್ಷಗಳ ಕಾಲ ನಿನ್ನನ್ನು ಕಾಡಬೇಕಾಗಿದೆ ಆದ್ದರಿಂದಲೇ ಈ ಕಾರ್ಯ ಬಂದಿದೆ ವಿಕ್ರಮ ಕೇಳಿದ 7.5 ವರ್ಷಗಳ ಕಾಲ ಅಯ್ಯ ಮಹಾನುಭಾವ ನೀನು ನಿನ್ನ ಪ್ರಭಾವವನ್ನು ನನ್ನ ಮೇಲೆ ಬೀರಿದೆಯಾದರೆ ಸಾಮಾನ್ಯನಾದ ನಾನು ಬಾಳುವುದಾದರೂ ಕಷ್ಟ ನೀನೇ ನನ್ನನ್ನು ಸಂರಕ್ಷಣೆ ಮಾಡಬೇಕು ಶನಿರಾಜ ಹೇಳಿದ ಅಯ್ಯ ಗ್ರಹಚಾರ ಕಾಲ ಪ್ರಾಪ್ತವಾಗುವುದನ್ನು ಯಾರೂ ತಪ್ಪಿಸಲಾರರು ಹರೀಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಮೇಶ್ಠಿ ನ ಶಕ್ಯತೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆದರೂ ಸಹ ನಿಷ್ಠಾವಂತನು ಸತ್ಯವಂತನು ಧರ್ಮಿಷ್ಠನು ಜಗನ್ಮಾತೆಯಾದ ಕಾಳಿಗೆ ಪ್ರೀತನಾದವನಾದ್ದರಿಂದ ನಿನಗೆ ಬರಬಹುದಾದ ದುರಿತಗಳು ಸ್ವಲ್ಪ ದೂರ ಆಗಬಹುದು ಆದರೂ ನನ್ನನ್ನ ಹಿಂಕರಿಸಿ ಮಾತನಾಡಿದ ಕಾರಣ ನೀನು ಈ ಕಷ್ಟಗಳನ್ನು ಅನುಭವಿಸಲೇಬೇಕು ಅಂತ ಥಟ್ಟನೆ ಮಾಯಿ ಮಹಾರಾಜ ಪಕ್ಕದಲ್ಲಿ ತಿರುಗಿದ ಮಂತ್ರಿ ಮುಂದೇನು ಮಾಡುವುದು ಮಂತ್ರಿ ಹೇಳಿದ ಸ್ವಾಮಿ ಆದ ಕಾರ್ಯಕ್ಕಾಗಿ ಚಿಂತಿಸುವುದನ್ನು ಬಿಟ್ಟು ಶಾಂತಿ ಕಾರ್ಯಗಳನ್ನು ಮಾಡೋಣ ಅದರ ಮೇಲೆ ಶನಿರಾಜ ತನ್ನ ಇಷ್ಟ ಬಂದಂತೆ ಮಾಡಲಿ ಎಂದಾಗ ಅರಮನೆಯ ಪುರೋಹಿತರುಗಳನ್ನೆಲ್ಲ ಬರಮಾಡಿಸಿ ಅನೇಕ ವಿಧವಾಗಿರತಕ್ಕಂತಹ ಶಾಂತಿ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಒಂದು ದಿನ ಶನಿರಾಜ ಕಾರವಾರ ಎಂಬುವನ ವೇಷವನ್ನು ಹಾಕಿಕೊಂಡು ಒಂದು ಕುದುರೆ ಹಿಡ್ಕೊಂಡು ಬರ್ತಾ ಇದ್ದಾನಂತೆ ಅಯ್ಯ ನೋಡಿ ಇದೆಂಥ ಕುದುರೆ ನೋಡಿ ರೈಯ್ಯ ದುರಗ

ನೋಡಿ ಎಂಥ ಕುದುರೆ ಇದು, ಎಂಥ ಕುದುರೆ. ಆ ಕುದುರೆಯನ್ನು ಕಂಡವರೆಲ್ಲ ಬೆರಗಾಗ್ತಾ ಇದ್ದಾರಂತೆ. ಅಬ್ಬಬ್ಬಾ, ಎಷ್ಟು ತೇಜಪುಂಜವಾಗಿದೆ ಈ ತುರಗ. ಅಬ್ಬಬ್ಬಾ, ನಾವೆಲ್ಲೂ ಕಂಡಿಲ್ಲ ಎಂದು ಆಶ್ಚರ್ಯ ಪಡುತ್ತಿದ್ದರೆ ಶನಿರಾಜ ಆ ಕುದುರೆಯನ್ನು ಅರಮನೆಯ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ. ಉಪ್ಪರೇಖೆಯ ಮೇಲೆ ನಿಂತಿದ್ದ ವಿಕ್ರಮ ಕುದುರೆಯನ್ನೇ ನೋಡಿ, ಭಟ್ಟಿ, ಆ ಕುದುರೆ ನೋಡಿದೆಯಾ, ಎಷ್ಟು ಅಂದವಾಗಿದೆ. ಆಹಾ, ನಾನು ಇದುವರೆಗೂ ಇಂಥ ಕುದುರೆಯನ್ನು ಕಂಡದ್ದೇ ಇಲ್ಲ. ಶಿವನ ಚಿತ್ತ, ಪರಮಾತ್ಮನ ಸಂಕಲ್ಪ, ವಿಕ್ರಮನ ಮನಸ್ಸು ಆ ಕುದುರೆಯ ಮೇಲೆ ಇತ್ತು. ಕುದುರೆಯು ವಿಕ್ರಮನನ್ನು ಆಕರ್ಷಿಸಿದೆ. ಕೂಡಲೇ ಸೇವಕರನ್ನು ಕರೆದ. ಹೋಗಿ ಕೇಳಿ ವಿಚಾರಿಸಿ ಆ ಕಾರವಾರನನ್ನ, ಎಷ್ಟು ಆ ಕುದುರೆಯ ಬೆಲೆ. ಅವನು ಬಂದ, ಏನಪ್ಪ ಅಯ್ಯ ಕುದುರೆ ವ್ಯಾಪಾರಿ, ಎಷ್ಟು ಇದರ ಬೆಲೆ? ಆಗ ಶನಿರಾದ ಕಾರವಾರನ ವೇಷದಾಗಿದ್ದವನು ನಗುತ್ತಾ ಹೇಳ್ತಾನೆ, ಅಯ್ಯ ಬೆಲೆ ಆಮೇಲೆ ಕೇಳೋದು, ಮೊದಲು ಕೇಳು ಈ ಕುದುರೆಯ ಮೇಲೆ ಕುಳಿತು ಸವಾರಿಯನ್ನು ಮಾಡುವ ಧೀರ ಸವಾರ ಯಾರಿದ್ದಾನೆ ಈ ಉಜ್ಜಯಿನಿಯಲ್ಲಿ? ಸೇವಕ ಬಂದ, ಸ್ವಾಮಿ ಅವನು ಬಹಳ ಉದ್ಧಟ ಸ್ವಾಮಿ, ಏನಯ್ಯ ಇದರ ಬೆಲೆ ಅಂದ್ರೆ, ಮೊದಲು ಈ ಕುದುರೆ ಮೇಲೆ ಕುಳಿತು ಸವಾರಿ ಮಾಡೋರು ಯಾರಿದ್ದಾರೆ ಕೇಳು ಅಂತಾನಲ್ಲ ಸ್ವಾಮಿ. ವಿಕ್ರಮನಂದ, ಅಷ್ಟು ಸೊಕ್ಕೆ ಅವನಿಗೆ, ಇದೋ ಈಗಲೇ ಅವನ ಸೊಕ್ಕಡಗಿಸಿಬಿಡ್ತೇನೆ ಅಂತ ಧಡ ಧಡ ಧಡನ ಅರಮನೆಯಿಂದ ಇಳಿದು ಎಲ್ಲವೋ ಕಾರವಾರ. ಕುದುರೆಯ ಬೆಲೆಯನ್ನು ಕೇಳಿದರೆ ಅದರ ಮೇಲೇರಿ ಸಂಚರಿಸುವ ಧೀರನಿಲ್ಲ ಎಂದು ಉಜ್ಜಯಿನಿಗೆ ಅಪಮಾನ ಮಾಡುತ್ತಿರುವೆಯ. ನೋಡು, ಈಗಲೇ ನಾ ಈ ಕುದುರೆಯನ್ನೇರಿ ಸಂಚಾರ ಮಾಡಿ ಇದರ ಮನವನ್ನಡಗಿಸಿಬಿಡ್ತೇನೆ ಅಂತ ಹತ್ತಿದ ಆ ಕುದುರೆಯ ಮೇಲೆ ಕುಳಿತ. ಶನಿರಾಜನು ನಗುತ್ತಿದ್ದಾನೆ, ವಿಕ್ರಮ ನೀನೇರಿರುವುದು ಈಗ ತುರಗವಲ್ಲ, ಅದು ನನ್ನ ಮನಸ್ಸು. ನಿನ್ನನ್ನು ಕೊಂಡೊಯ್ದು ಎಲ್ಲಿ ಉರುಳಿಸಬೇಕೆಂದು ನನ್ನ ಚಿತ್ತವಿದೆಯೋ ಅಲ್ಲೇ ನೀನು ಬೀಳಬೇಕಾಗಿದೆ. ಈಗ ಹೊರಡು ಎಂದಾಗ ವಿಕ್ರಮನು ಪಕ್ಕದಲ್ಲಿ ತಿರುಗಿ, ಮಂತ್ರಿ ಭಟ್ಟಿ, ರಾಜ್ಯವನ್ನು ಸ್ವಲ್ಪ ನೋಡಿಕೋ, ಅಷ್ಟರೊಳಗಾಗಿ ನಾನು ಈ ತುರಗ ಸಂಚಾರವನ್ನು ಮಾಡಿ ಬರ್ತೇನೆ ಎಂಬುದಾಗಿ ಹೇ ಎಂದ. ಧಡ ಧಡ ಧಡ ಧಡ ಧಡ ಧಡ ಧಡ ಧಡನೆ ವೇಗವಾಗಿ ಹೊರಟಿದೆ ಕುದುರೆ. ಹೊರಟಾಗ ಈ ವಿಕ್ರಮ ನೋಡಿದ, ಬಹಳ ಎಷ್ಟು ವೇಗವಾಗಿ ಹೋಗ್ತಾ ಇದೆ. ಇಂಥ ಕುದುರೆಯನ್ನತ್ತಿ ಯುದ್ಧರಂಗದಲ್ಲಿ ನಿಂತರೆ ಜಯವೇ ಜಯ, ಇನ್ನೂ ವೇಗವಾಗಿ ಓಡುತ್ತೇನೋ ನೋಡೋಣ ಎಂಬುದಾಗಿ ಒಂದು ಸಲ ಆ ಕುದುರೆಯ ವಾಗೆ ಲಗಾಮನ್ ಹಿಡಿದು ಹೇ ಎಂದ. ಹಾರಿತಂತೆ ಗಗನಕ್ಕೆ, ಚಕ್ಕನೆ

ಹಾರಿದೆ ಕುದುರೆ ಗಗನ ಮಾರ್ಗದಲ್ಲಿ. ವಿಕ್ರಮ ಕಂಡ, ಅಬ್ಬಾ, ಈ ಕುದುರೆ ನೆಲದಲ್ಲಿ ಓಡಾಡುವುದಲ್ಲ, ಕೆಟ್ಟನಲ್ಲ ಎಂಬುದಾಗಿ ಬಿಗಿಯಾಗಿ ಅದರ ಕಂಠವನ್ನು ಬಿಗಿದನಂತೆ. ಇಲ್ಲಿ ನಗುತ್ತ ನಿಂತಿದ್ದ ಶನಿರಾದ ವಿಕ್ರಮ, ಗಗನ ಮಾರ್ಗದಲ್ಲಿ ಹೋಗುವ ಕುದುರೆಯು ನಿನಗೆ ಆಧಾರವೇ, ನೋಡು ಎಂದು ಸಂಕಲ್ಪಿಸಿದ ಮಾತ್ರದಿಂದ ಯಾವುದೋ ಕಾನನದ ಮಧ್ಯದಲ್ಲಿ ಗಗನ ಮಾರ್ಗದಲ್ಲಿ ಕುದುರೆಯು ತನ್ನ ದೇಹವನ್ನು ಒದರಿದೆ. ತಪ್ಪಿಕೊಂಡಿದ್ದ ವಿಕ್ರಮ ಕೈಯನ್ನು ಬಿಟ್ಟ. ಹೇ ಪರಮಾತ್ಮ, ಹೇ ಮಾತಾ, ಕಾಪಾಡು ಎಂದರೆ ಜಾರಿ ನೆಲದ ಮೇಲೆ ಹಬ್ಬನೆ ಬಿದ್ದು ಪ್ರಜ್ಞಾ ಶೂನ್ಯನಾಗಿ ಬಿದ್ದಿದ್ದಾನೆ. ಇಲ್ಲಿ ಕಾರವಾರ ಕೇಳಿದ, ಏನ್ರಿ ಮಂತ್ರಿಗಳೇ, ಒಳ್ಳೆ ರಾಜ್ಯಕ್ಕೆ ಬಂದಲ್ಲಪ್ಪ ನಾನು, ಅಲ್ಲ ಕುದುರೆ ಮೇಲೆ ಹೊತ್ತು ಕೂತ್ಕೊಂಡು ಇದರ ಬೆಲೆ ಏನು ಏನು ಎಂತೂ ಯಾವುದೂ ವಿಚಾರವನ್ನು ಮಾಡಿದೆ? ಕುದುರೆ ಹತ್ಕೊಂಡು ಹೊರಟೋದ್ರೆ ನಮ್ಮ ಗತಿ ಏನ್ರಿ? ಭಟ್ಟಿ ನೋಡಿದ, ಮುಚ್ಚು ಬಾಯ್, ಯಾರೊಡನೆ ಮಾತನಾಡುತ್ತಿರುವೆ? ಈ ನಾಡಾಳುವ ದೊರೆ, ನನ್ನ ಪ್ರಭು, ಜಗನ್ಮಾತೆಯ ಕರುಣೆಗೆ ಪಾತ್ರನಾಗಿರ್ತಕ್ಕಂಥ ವಿಕ್ರಮನ ಬಗ್ಗೆ ಮಾತಾಡ್ತಿರುವ್ಯಾ? ಯಾರಲ್ಲಿ, ಇವನೇನ್ ಬೆಲೆ ಕೇಳ್ತಾನೆ, ಕೊಟ್ಟು ಕಳಿಸಿ. ಎಷ್ಟು ಬೆಲೆ? 100,000 ವರಹ, 10,000 ವರಹಗಳನ್ನು ಕೊಟ್ಟು ಕಳುಹಿಸಿ. ಹಾಗಂದ ಕೂಡಲೇ ನಗದಗತ ನಿಂತಿದ್ದ ಕಾರವಾರ, ಬೆಲೆಯೋ, ಆಗಲಿ ಆಗಲಿ, ಅರಸ ಎಲ್ಲಿದ್ದಾನೆ ನೋಡ್ತೇನೆ ಎಂದು ಮಾಯವಾಗಿ ಕಾಡಿನ ಮಾರ್ಗಕ್ಕೆ ಹೊರಟ. ಭಟ್ಟಿ ತನ್ನ ಅರಸುತನದವರಿಗೆ ಹೇಳಿದ, ಅರಸ ಎಲ್ಲಿ ಹೋಗಿದ್ದಾನೋ ನೋಡಿ ಬರ್ತೇನೆ, ಎಚ್ಚರಿಕೆಯಿಂದ ರಾಜ್ಯವನ್ನು ನೋಡಿಕೊಳ್ಳಿ ಎಂದು ತಾನೊಂದು ತುರಗವನ್ನು ಹತ್ತಿ ತಾನೊಂದು ಕಡೆಗೆ ಹೊರಟನಂತೆ. ರಾಜ ವಿಕ್ರಮನನ್ನು ಹುಡುಕಿಕೊಂಡು ಶನಿರಾಜ ಬಂದು ಕಾಡಿನಲ್ಲಿ ಬಿದ್ದಿರುವ ವಿಕ್ರಮನ ತಲೆಯ ಬಳಿಯಲ್ಲೇ ನಿಂತು ನಕ್ಕ. ವಿಕ್ರಮ, 1 ಘಳಿಗೆಗೆ ಬದಲು ನೀನು ರಾಜ, ಈಗಾಗಲೇ ಏನಿಲ್ಲದ ಭಿಕಾರಿ, ನಡೆ ನೋಡು ನಿನ್ನ ಗತಿ ಏನು ಎಂದರೆ, ಸ್ವಲ್ಪ ವೇಳೆಯ ಮೇಲೆ ವಿಕ್ರಮನು ಕಣ್ಣನ್ನು ಬಿಟ್ಟು ನೋಡಿದ. ಎಲ್ಲಿದ್ದೇನೆ ನಾನು? ಇದೇಕೆ ಕುದುರೆ ನನ್ನನ್ನು ಹೊತ್ತು ತಂದು ಇಲ್ಲಿ ಹಾಕಿತು? ಓಹೋ, ನಿಜ ನಿಜ, ಇದು ಶನಿರಾಜನ ಪ್ರಭಾವ. ನಿಜ, ಈ ಕಷ್ಟಕಾಲ ಕಳೆಯುವ ಪರ್ಯಂತರವೂ ಸಹ ನಾನು ಈ ಕಾಡಿನಲ್ಲೇ ಇದ್ದು ಬಿಡುವುದು ಕ್ಷೇಮ. ಶನಿರಾಜ, ನಿನ್ನ ಇಷ್ಟ ಬಂದಂತಾಗಲಪ್ಪ ಎಂದು ನಮಸ್ಕಾರ ಮಾಡಿ ಎದ್ದು ಹೊರಟಿದ್ದಾನೆ. ದಿಕ್ಕು ತೋಚದು. ಕಳೆದಿದೆ ದಿನ 1, 2, 3, 4. ತಿನ್ನಲನ್ನವಿಲ್ಲ, ಗಡ್ಡ ಮೀಸೆಗಳು ಬೆಳೆದಿದೆ, ಹರಕಲು ಬಟ್ಟಿಯಾಗಿದೆ, ಕಲ್ಲು ಮುಳ್ಳುಗಳನ್ನು ತುಳಿದು ಕಾಲಿನಲ್ಲಿ ರಕ್ತ ಸೋರಲಾರಂಭಿಸಿದೆ. ಅನ್ನವಿಲ್ಲದೆ ನರಳಿ ಕಂಗೆಟ್ಟು ಕುಳಿತು ರಾಜ ಹೇಳ್ತಾನೆ, ಪರಮಾತ್ಮ, 1,000 ಮಂದಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸಿದಂಥ ಅರಸನಿಗೆ 1 ತುತ್ತನ್ನವಿಲ್ಲವೇ? ನಾರಾಯಣ ನಾರಾಯಣ ನಾರಾಯಣ, ನಡೆದು ಬರುತ್ತಿದ್ದಾನೆ. ಅಡವಿಯೊಳಗೆ ನಡೆಯುತ್ತಾ ನಡೆಯಲಾರದೆ ಎಡವುತ್ತಾ ಕೆಳಗುರುಳಿ ನರಳುತ್ತಾ ಕಾಡು ಮೃಗಗಳನ್ನು ಕಂಡು ಅಂಜಿ ಓಡುತ್ತಾ ಕಾಡ್ಗಿಚ್ಚಿಗೆ ಬೆದರುತ್ತಾ. ಕಾಡು ಪ್ರಾಣಿಗಳ ಬಂದರೆ ಹೆದರಿ ಓಡುತ್ತಾನೆ, ಅಲ್ಲಲ್ಲಿ ಕಾಡ್ಗಿಚ್ಚುಗಳು ಕಾಣಿಸಿದರೆ ಗಡಗಡನೆ ನಡುಗೆ ಕುಳಿತಿದ್ದಾನೆ. ಒಮ್ಮೆ ತಲೆ ತಿರುಗಿ ಕೆಳಗೆ ಬಿದ್ದಾಗ ಸಂಕಟ ಸಹಿಸಲಾರದೆ, ಅಪ್ಪ ಅಪ್ಪ, ಶನಿರಾಜ, ಇಷ್ಟೊಂದು ಕಷ್ಟಗಳನ್ನು ಕೊಡುವ ನೀನು ನನ್ನನ್ನು ಉಳಿಸಲೇಬಾರದಾಗಿತ್ತಲ್ಲ, ನಿನ್ನ ಇಚ್ಛೆ ಬಂದಂತಾಗಲಿ. ನಾರಾಯಣ ನಾರಾಯಣ ಅಂತ ಬರುತ್ತಿದ್ದಾನಂತೆ. ಬರುವಾಗ ದೂರದಲ್ಲಿ ಕಾಣಿಸಿದೆ ಒಂದು ಊರು. ಆ ಊರನ್ನ ನೋಡುತ್ತಾ ಹೇಳಿದನಂತೆ, ಯಾವುದಿರಬಹುದು? ಆಗ ಅರಸ ಹತ್ರ ಬರುತ್ತಿದ್ದಾನೆ. ದೂರದಲ್ಲಿ ಕಂಡ ತಾಮಲಿಂಗಾಪುರವ ಸೇರಿದನು ಅರಸ.

ದೂರದಿಂದ ನೋಡಿದ ತಾಮಲಿಂದಾಪುರವನ್ನ, ಇದ್ಯಾವುದೋ ಊರು ಕಾಣ್ತಾ ಇದೆ, ಇಲ್ಲಿಯಾದರೂ ಹೋಗಿ ನಾನು ಸ್ವಲ್ಪ ಕಾಲ ಯಾರಲ್ಲಾದರೂ ಏನಾದರೂ ಯಾಚನೆಯನ್ನಾದರೂ ಮಾಡೋಣ ಎಂದು ತಾಮಲಿಂದಾಪುರಕ್ಕೆ ಬಂದ. ಆದರೆ ಅಲ್ಲಿ ಕೈ ಚಾಚಿ ಯಾರನ್ನು ಕೇಳಲು ಮನ ಬರಲಿಲ್ಲ. ಕರೆದು ಭೂಸುರರಿಗೆ ದಾನವನ್ನು ಮಾಡಿದ ಈ ಕರವನ್ನ ಮತ್ತೊಬ್ಬರಲ್ಲಿ ಬೇಡಲಾರೆ. ಬೇಡದಂದದಿ ಮಾಡು ಪರರ ಎಂದು ದೊಡ್ಡವರಾಡಿದ ಮಾತಿನಂತೆ ಕೊಟ್ಟ ಕೈಯಾದ ಈ ಕೈ ಭಿಕ್ಷೆ ಬೇಡಲಾರೆ. ಶರೀರಾಜ, ರಾಜ್ಯವೆಲ್ಲೋ ಬಂಧು ಬಳಗವೆಲ್ಲೋ ಸೇನೆಗಳೆಲ್ಲೋ ನಾನು, ನಿನ್ನ ಇಚ್ಛೆ ಇದ್ದಂತಾಗಲಪ್ಪ ಎಂದು ಬಂದ. ಅಲ್ಲಿ ರತ್ನಪುಡಿ ವ್ಯಾಪಾರಿಗಳ ಅಂಗಡಿಯ ಸಾಲು, ಅಲ್ಲೊಬ್ಬ ನಂದಯ್ಯ ಶ್ರೇಷ್ಠಿ ಎಂಬಾತ ರತ್ನಪುಡಿಯ ವ್ಯಾಪಾರಿ, ಪಕ್ಕದಲ್ಲಿ ಅಂಗಡಿಯ ಪಕ್ಕದಲ್ಲಿ ಒಂದಿಷ್ಟು ಸ್ಥಳವಿತ್ತು. ಬಂದಂಥ ವಿಕ್ರಮನು ಆ ಅಂಗಡಿಯ ಬಳಿಯಲ್ಲಿ ಕುಳಿತ. ಏನು ವಿಚಿತ್ರ ಲೀಲೆ ಎನ್ನೋಣ ಅಂದರೆ, ಆ ದಿನ ನಂದಯ್ಯ ಶ್ರೇಷ್ಠಿಗೆ ಅಪಾರವಾದ ವ್ಯಾಪಾರ, ಇದ್ದ ಬಂದ ರತ್ನ ಮುದ್ದುಗಳನ್ನೆಲ್ಲ ಮಾರಿದ. ಇದೇನು ಆಶ್ಚರ್ಯ, ನನಗೆದ್ದು ಇಷ್ಟೊಂದು ವ್ಯಾಪಾರವಾಗ್ತಿರ್ಲಿಲ್ಲ, ಈ ದಿನ ವ್ಯಾಪಾರವಾಗ್ತಾ ಇದೆಯಲ್ಲ, ಇದು ಯಾರ ಯೋಗ, ಇದು ಯಾರ ಬಲ ಎಂದು ಪಕ್ಕದಲ್ಲಿ ತಿರುಗಿ ನೋಡ್ತಾನೆ. ಹುಚ್ಚನಂತೆ ತಲೆ ಕೆದರಿ ನೆಲವನ್ನೇ ನೋಡುತ್ತಾ ಕಣ್ಣೀರು ಸುರಿಸುತ್ತಾ ಕುಳಿತಿರುವ ವಿಕ್ರಮನು ಕಾಣಿಸಿದ. ಶ್ರೇಷ್ಠಿ ತೀರ್ಮಾನ ಮಾಡಿದರಂತೆ, ಈತ ಯೋಗ ಪುರುಷನೇ, ಯಾವುದೋ ಗ್ರಹಚಾರಕ್ಕೆ ಸಿಕ್ಕಿ ಹೀಗಾಗಿದ್ದಾನೆ. ಅಂದ ಮೇಲೆ ಈತನನ್ನು ವಿಚಾರಿಸೋಣ ಅಂತ ಅಂಗಡಿಯ ಬಾಗಿಲನ್ನು ಹಾಕಿ ಹತ್ತಿರಕ್ಕೆ ಬಂದು ಕೇಳಿದ. ಅಯ್ಯ, ನಿನ್ನ ಹೆಸರೇನು? ವಿಕ್ರಮ ಹೇಳಿದ ಹೆಸರು, ಅಯ್ಯ ನನ್ನನ್ನ ಪರದೇಶಿ ಎಂದು ಕರಿ. ಶ್ರೇಷ್ಠಿ ಅಂದ, ಪಾಪ ದುಃಖ ಪಡಬೇಡ, ದುಃಖ ಪಡಬೇಡ, ಗ್ರಹಚಾರ ಕಾಲ ಬಂದಾಗ ಎಂಥವರೆಗೂ ಈ ರೀತಿ ಆಗುವುದು ಸಹಜ. ಅಪ್ಪ ನಿನ್ನ ಹೆಸರೇನಯ್ಯ? ವಿಕ್ರಮನೊಂದು ಹೇಳಿದ, ಸ್ವಾಮಿ ನನ್ನನ್ನು ವಿಕ್ರಮ ಎಂದು ಕರೆಯುತ್ತಾರೆ, ಆದರೆ ಗ್ರಹಚಾರಕ್ಕೆ ಸಿಕ್ಕಿ ಈ ವಕ್ರ ರೂಪಿಯಂತೆ ಕಾಣುವ ನಾನು ವಿಕ್ರಮ ಎಂದು ಹೇಳಲು ಮನಬಾರದೆ ತತ್ತರಿಸುತ್ತಿದ್ದೆ. ಶ್ರೇಷ್ಠಿ ಸಂತೈಸಿದಪ್ಪ, ಹಾಗಲ್ಲಪ್ಪ, ಎಲ್ಲ ದೇವರ ಸಂಕಲ್ಪ, ಭಯಪಡಬೇಡ ಬಾ ಎಂದು ಕರೆತಂದು ಮನೆಯಲ್ಲಿ ಆತನನ್ನು ಉಪಚರಿಸಿ ಸ್ನಾನಾದಿಗಳನ್ನು ಮಾಡಿಸಿ ಉಚಿತ ವಸ್ತ್ರಗಳನ್ನು ಕೊಟ್ಟು ಊಟಕ್ಕಾಗಿ ಕೂರಿಸಿ ಮಗಳನ್ನು ಕರೆದರಂತೆ. ಅಮ್ಮ ಅಲೋಲಿಕ, ಪಾಪ ಗ್ರಹಚಾರಕ್ಕೆ ಸಿಕ್ಕಿರೋ ನೀತ, ಆತನಿಗೆ ಸುಭೋಜನವನ್ನು ಮಾಡುವಂತಹ ಕಾರ್ಯ ನೀನ್ ನೆರವೇರಿಸಮ್ಮ. ಆಲೋಲಿಕೆ ಬಡಿಸಿದ್ದಾಳೆ, ಅಯ್ಯ ಭೋಜನ ಮಾಡು. ವಿಕ್ರಮನಿಗೆ ಅನುಮಾನ, ನಾನು ಅನ್ನವನ್ನು ತೊಟ್ಟರೆ ಇದು ಅನ್ನಕ್ಕೆ ಬದಲಾಗಿ ಮಣ್ಣಾದರೆ ಏನು ಮಾಡಲಿ? ಇಲ್ಲ ಇಲ್ಲ ನೋಡ್ತೇನೆ ಎಂದು ತೊಟ್ಟ. ಅದು ಅನ್ನ ಅನ್ನವಾಗಿ ಸಿಕ್ಕಿಬಿಡ್ತು. ನನ್ನ ಮೇಲೆ ಎಷ್ಟೊಂದು ಪ್ರೇಮ ಪರಮಾತ್ಮ, ದೊರಕಿಸಿಕೊಟ್ಟೆಯಾ ಎಂಬುದಾಗಿ ಅನ್ನವನ್ನು ತೆಗೆದು, ಅನ್ನ ಬ್ರಹ್ಮ ಕಾಣದೆ ಕಾಡಿನಲ್ಲಿ ಬಳಲಿ ನಿನಗಾಗಿ ತತ್ತರಿಸುತ್ತಿದ್ದ ನನಗೆ ದೊರೆತೆಯ ನಾರಾಯಣ ನಾರಾಯಣ ನಾರಾಯಣ ಅಂತ ಮೃಷ್ಟಾನ್ನ ಭೋಜನವನ್ನು ಮಾಡಿದ ತೃಪ್ತಿಯಾಗಿ. ನಂದಯ್ಯ ಶ್ರೇಷ್ಠಿ ಹೇಳಿದ, ಪಾಪ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂತೆ ಬಾ ಎಂದು ಕರತಂದು ತನ್ನ ಮನೆಯೊಳಗೆ ಒಂದು ಅರೆಯಲ್ಲಿ ಈತನನ್ನು ನಿದ್ರೆ ಮಾಡಲು ಅವಕಾಶ ಕೊಟ್ಟನಂತೆ. ಸುಪತ್ತಿಗೆಯ ಮೇಲೊರಗಿದೊಡನೆ ವಿಕ್ರಮನಿಗೆ ಹಾಗೆ ಗಾಢ ನಿದ್ರೆ ಪ್ರಾಪ್ತವಾಗಿದೆ. ಇಲ್ಲಿ ನಂದಯ್ಯ ಶ್ರೇಷ್ಠಿ ತನ್ನ ಮಗಳನ್ನು ಕರೆದ. ಅಮ್ಮ ಅಲೋಲಿಕ, ಈತನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇನಮ್ಮ. ಕಾರಣ ನೋಡುವುದಕ್ಕೆ ಈತ ಹೀಗೆ ಕಂಡರೂ ಇವನೊಬ್ಬ ರಾಜನೋ ಯೋಗ ಪುರುಷನೋ ಇರಬಹುದು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಎಲ್ಲೋ ಗ್ರಹಚಾರಕ್ಕೆ ಸಿಕ್ಕಿದ್ದಾನಮ್ಮ ಅಷ್ಟೇ. ಮಗಳನ್ನಲ್ಲಪ್ಪ, ಕಂಡವರನ್ನೆಲ್ಲ ಬಹಳ ಒಳ್ಳೆಯವರು ಅಂತ ತೀರ್ಮಾನ ಮಾಡಿಬಿಡ್ತೀಯಪ್ಪ. ನೋಡುವುದಕ್ಕೆ ಹಾಗೆ ಕಂಡ ಮಾತ್ರದಲ್ಲಿ ಅವರೆಲ್ಲರೂ ಒಳ್ಳೆಯವರು ಅನ್ನೋ ತೀರ್ಮಾನ ಹೇಗೆ? ಅಪ್ಪ ನೀನು ತಪ್ಪಾಗಿ ಭಾವಿಸದೆ ಹೋದರೆ ನಾನೊಂದು ಸಲ ಆತನನ್ನು ಪರೀಕ್ಷೆ ಮಾಡ್ತೇನೆ, ಆ ನಂತರ ನಿನ್ನಿಷ್ಟ ಬಂದಂತಾಗಲಿ. ತಂದೆ ನಕ್ಕ, ನಿನ್ನಿಚ್ಛೆಯಮ್ಮ, ನೀನು ವಿವಾಹವಾಗವಳಾದ್ದರಿಂದ ಈ ವರನು ಎಂಥವರು ಎಂದು ನೀನು ಪರೀಕ್ಷೆ ಮಾಡಿ ನೋಡು, ಆ ನಂತರದಲ್ಲಿ ಮಾತನಾಡೋಣ ಎಂದರೆ ಮಹಾನುಭಾವಳಾದ ಆಲೋಲಿಕೆ ಪರೀಕ್ಷಾರ್ಥವಾಗಿ ಒಂದು ತಟ್ಟೆಯಲ್ಲಿ ಹಣ್ಣು ಹಂಪಲುಗಳನ್ನು ಹಿಡಿದು ಒಂದು ಬಟ್ಟಲಲ್ಲಿ ಹಾಲನ್ನು ತುಂಬಿ ಅದನ್ನು ಆತನಿಗೆ ಸಮರ್ಪಣೆ ಮಾಡೋಣ ಎಂದು ಹೊರಟನಂತೆ. ಇಲ್ಲಿ ಅರೆಯಲ್ಲಿ ಮಲಗಿರುವ ಆ ವಿಕ್ರಮನ ತಲೆ ಎತ್ತರ ಶರೀರಾಜ ತಾನು ಪ್ರತ್ಯಕ್ಷವಾಗಿ ನಗುತ್ತಾನೆ. ಒಂದು ತನ್ನ ಸಿಕ್ಕಿ ಸಂತೋಷವೇ ನೋಡು ಎಂಬುದಾಗಿ ತಾನು ಅಲ್ಲಿಯೇ ನಿಂತು ಮುಂದಾಗುವ ಕಾರ್ಯವನ್ನು ಎದುರು ನೋಡುತ್ತಾ, ಈ ಸುಖವು ಒಂದಿಷ್ಟು ಕಾಣುತ್ತಿದೆ ವಿಕ್ರಮ, ಇದರ ಹಿಂದುಗಡೆ ನಿನಗೆ ಅಡಕವಾಗಿದೆ ದುಃಖ ಎಂದು ಅಲ್ಲೇ ನಗುತ್ತ ನಿಂತ. ಈ ವೇಳೆಗೆ ಆಲೋಲಿಕೆಯು
ಕೈಯಲ್ಲಿ ಹಿಡಿದಿರುವ ಹಣ್ಣು ಹಂಪಲಗಳ ಸಹಿತ ಅರೆಯನ್ನು ಪ್ರವೇಶ ಮಾಡಿದಳು. ಶನಿರಾಜ ಅದೃಶ್ಯನಾದ. ಈಕೆ ನೋಡುತ್ತಾಳಿದೆ, ನೀತ ಮಲಗಿದ್ದಾನಲ್ಲ. ಈ ರೀತಿಯಾಗಿ ಮಲಗುತ್ತಾರೆಯೇ ರಾಜರು. ಪರಸ್ಥಳದಲ್ಲಿ ನಿದ್ರೆ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದಿರಬೇಕು. ಆಹಾ, ರಾಜರು ಗಾನಪ್ರಿಯರು. ಒಂದು ವೇಳೆ ಈತ ಅಂತಹ ಯಾವುದಾದರೂ ದೇಶದ ರಾಜನಾಗಿದ್ದು ಇಂತಹ ಸ್ಥಿತಿಗೆ ಬಂದಿದ್ದರೆ ಈತನನ್ನು ಎಚ್ಚರಪಡಿಸುವ ವಿಧಾನ ಇದೊಂದಿದೆ ಎಂದು ಪಕ್ಕದಲ್ಲೇ ಇದ್ದ ವೀಣೆಯನ್ನು ತೆಗೆದಳಂತೆ. ಆ ವೀಣೆಯ ತಂತಿಯನ್ನು ಮೀಟುತ್ತಾ ಕರೀತಿ ಹೇಳುತ್ತಿದ್ದಾಳಂತೆ,

ಗಾನ ಹಾಡಿ ನೋಡಿದರೆ ವಿಕ್ರಮನಿಗೆ ಎಚ್ಚರಿಕೆಯಾಗಲಿಲ್ಲ. ನಮ್ಮ ತಂದೆ ಮೋಸ ಹೋಗ್ತಾ ಇದ್ದಾರೆ, ಈತ ಅಂಥವನಲ್ಲ ಎಂದು ಈ ಆಲೋಲಿಕೆ ಭಾವಿಸುವುದರೊಳಗಾಗಿ ಶನಿ ಪ್ರಭಾವದಿಂದ ಈಕೆಗೆ ಸಹಿಸಲಾರದಷ್ಟು ಸಖ್ಯ ಪ್ರಾಪ್ತವಾಗಿದೆಯಂತೆ. ಅಬ್ಬಬ್ಬ, ಏನು ಈ ಧಗೆ! ನಾನು ಹಾಕೊಂಡಿರುವ ಆಭರಣವಂತೂ ಮತ್ತಷ್ಟು ಕಷ್ಟ ಕೊಡುತ್ತಿದೆಯಲ್ಲ ಎಂಬುದಾಗಿ ತಾನು ಧರಿಸಿದ್ದ ಮುತ್ತಿನ ಸರಗಳನ್ನೆಲ್ಲ ತೆಗೆದು ಪಕ್ಕದಲ್ಲಿಡುತ್ತಾ ಹಾಗೆಯೇ ಸೆಕೆಗೆ ತಾನು ಗಾಳಿಯಲ್ಲಿ ಬೀಸಿಕೊಳ್ಳುತ್ತಿದ್ದರೆ ಸೆರಗಿನಿಂದ ಶನಿರಾಧನ ಪ್ರಭಾವದಿಂದ ಈಕೆಗೆ ಹಾಗೆ ನಿದ್ರೆ ಆವರಿಸಿಬಿಡುತ್ತಂತೆ. ಮಲಗಿದಳು ಪಕ್ಕದಲ್ಲಿ, ಹಾಗೆಯೇ ಆ ಕೂತಿದ್ದ ಪೀಠದ ಮೇಲೆ ಹೊರಗೆ ಮಲಗಿದಳಂತೆ. ಆಗ ಎಚ್ಚರಿಕೆಯಾಯಿತು ವಿಕ್ರಮನಿಗೆ. ಯಾರೋ ಸಂಗೀತ ಹಾಡುತ್ತಿದ್ದಾರಲ್ಲ ಎಂದು ಎದ್ದು ನೋಡಿದ. ತನಗನ್ನವನ್ನು ಬಡಿಸಿದ ಆಲೋಲಿಕೆ, ಇದೇಕೆ ಈಕೆ ಹೀಗೇಕೆ ಆ ಮಾಲೆಯನ್ನೆಲ್ಲ ತೆಗೆದಿಟ್ಟಿದ್ದಾಳೆ? ಏನಿರಬಹುದು ಆಶ್ಚರ್ಯ, ಏನಿದು ಹೀಗಾಗ್ತಿದೆಯಲ್ಲ ಅನ್ನುವಾಗ ವಿಕ್ರಮನ ಎದುರಿನಲ್ಲೇ ಇದ್ದಂಥ ಗೋಡೆಯ ಮೇಲೆ ನೇತು ಹಾಕಿರತಕ್ಕಂಥ ಒಂದು ಭಾವಚಿತ್ರ, ಹಂಸಪಕ್ಷಿಯ ಚಿತ್ರ. ಆ ಹಂಸಪಕ್ಷಿಯ ಚಿತ್ರ, ಚಿತ್ರದಲ್ಲಿದ್ದ ಹಂಸ ಹಾರಿ ನಿಜ ರೂಪದಲ್ಲಿ ಬರ್ತಾ ಇದೆಯಂತೆ. ಬರಬರಬರನೆ ಹಾರಿ ಬರುವಾಗ ವಿಕ್ರಮ ನೋಡಿದ, ಇದೇನಿದು, ಹೇ ಪಕ್ಷಿ ತಾಳು ತಾಳು ಅನ್ನುವುದರೊಳಗಾಗಿ ಬಂದು ಆಲೋಲಿಕೆಯ ಪಕ್ಕದಲ್ಲಿದ್ದ ಮುತ್ತಿನ ಮಾಲೆಗಳನ್ನು ಒಂದೊಂದಾಗಿ ನುಂಗುತ್ತಾ ಇದೆ. ಇವನಂದ ಏನು ಆಶ್ಚರ್ಯ, ಶಿವ ಶಿವ ಕಂಡರಿಯದ ತೆರದೊಳಗೆ ಲೋಕ ಕಂಡರಿಯದ ತೆರದೊಳಗೆ ಆದ ವಿಚಿತ್ರವನು ವಿಕ್ರಮನು ಕಾಣದೆಲೆ ಮನದೇ. ಏನು ಆಶ್ಚರ್ಯವಾಗಿದೆ, ಎಲ್ಲೂ ನಾನು ಕಂಡು ಕೇಳಿಲ್ಲವಲ್ಲ ಈ ಆಶ್ಚರ್ಯವನ್ನ ಅನ್ನುತ್ತಿದ್ದರೊಳಗಾಗಿ ಆ ಮುತ್ತಿನ ಸರವನ್ನು ನುಂಗಿದ ಪಕ್ಷಿ ಹಾರಿ ಹೋಗಿ ಗೋಡೆಯನ್ನು ಸೇರಿಕೊಂಡಿದೆ. ಶನಿ ಪ್ರಭಾವದಲ್ಲಿ ವಿಕ್ರಮನಿಗೆ ಆಗ ಪುನಃ ನಿದ್ದೆ ಪ್ರಾಪ್ತವಾಯಿತು. ತಾನು ಮಲಗಿದ, ಆಲೋಲಿಕೆ ಎದ್ದಳು. ಆಲೋಲಿಕೆ ಎದ್ದು ನೋಡುತ್ತಾಳೆ, ಪಕ್ಕದಲ್ಲಿದ್ದ ಮಾಲೆಗಳಿಲ್ಲ. ಈಕೆ ತೀರ್ಮಾನಿಸಿದಳು, ಹೋ, ಇವನು ಮಹಾ ಕಳ್ಳ, ಬರೀ ಕಳ್ಳನಲ್ಲ ಮಾಯಾವಿ ಕಳ್ಳ, ನನಗೆ ನಿದ್ರೆ ಬರುವಂತೆ ಮಾಡಿ ಮುತ್ತಿನ ಮಾಲೆಯನ್ನು ಕದ್ದಿದ್ದಾನೆ ಎಂದು ಎದ್ದು ಓಡಿ ಬಂದ. ಅಪ್ಪ, ನೀನು ಯಾರನನ್ನು ಅರಸ ಎಂದು ಹೇಳುತ್ತಿರುವೆಯೋ ಅವನ ಅರಸನಲ್ಲಪ್ಪ, ಅವನು ಮಹಾ ಕಳ್ಳ. ಏನಮ್ಮ ಹೀಗಂದೆ, ನನ್ನ ಮುತ್ತಿನ ಸರಗಳನ್ನೆಲ್ಲ ಕದ್ದಿದ್ದಾನಪ್ಪ? ಸಿಟ್ಟಿ ಬಂದು ಕೇಳಿದರಂತೆ, ಅಯ್ಯ ವಿಕ್ರಮ, ನಿನ್ನನ್ನು ನಾನೇನೇನೋ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಬಂದಿದ್ದೆ, ಎಲ್ಲ ನನ್ನ ಮನಸ್ಸಿನ ಆಶೆಯನ್ನು ಹಾಳು ಮಾಡಿದೆಯಲ್ಲಪ್ಪ. ಹೋಗ್ಲಿ, ಮುತ್ತಿನ ಸರಗಳನ್ನು ಕೊಟ್ಟು ಹೊರಟು ಹೋಗು. ವಿಕ್ರಮನಿಂದ, ಅಯ್ಯ ನಾನು ಮುತ್ತಿನ ಸರವನ್ನು ಕದ್ದವನಲ್ಲ ಸ್ವಾಮಿ. ಕಳ್ಳ ನೀನು ಅನ್ನುವುದನ್ನ ಇನ್ನೂ ಚೆನ್ನಾಗಿ ತೋರಿಸಿಕೊಟ್ಟೆ. ತಾಳು ಅಂತ ಊರಿನ ಅಧಿಕಾರಿಗೆ ಹೇಳಿದರಂತೆ. ಅಧಿಕಾರಿಗಳು ಬಂದರು, ಈ ವಿಕ್ರಮನನ್ನು ಎಳೆದು ಕಂಬಕ್ಕೆ ಕಟ್ಟಿದರು, ಚಾವಟಿಯನ್ನು ತೆಗೆದು ಛೇಡನೆ ಹೊಡೆದು ಹೇಳಿದರಂತೆ. ಹೇಳು ವಿಕ್ರಮ, ಅಳುತ್ತ ಹೇಳ್ತಾನಯ್ಯ, ಅಯ್ಯ ಸತ್ಯವಾದ ಮಾತು ಹೇಳುತ್ತಿದ್ದೇನೆ, ನಾನು ಆ ಮುತ್ತಿನ ಸರವನ್ನು ಕದ್ದವನಲ್ಲ. ದಂಡಾಧಿಕಾರಿ ಹೇಳಿದ, ಅಯ್ಯ ಶ್ರೇಷ್ಠಿಗಳೇ, ಇವನು ನಮಗೆಲ್ಲ ಬಾಯಿ ಬಿಡಲ್ಲ, ಇದನ್ನು ಮಹಾರಾಜರಿಗೆ ಒಪ್ಪಿಸಬೇಕು ಎಂದು ಚಂದ್ರಸೇನ ಮಹಾರಾಜನ ಮುಂದೆ ತಂದು ನಿಲ್ಲಿಸಿದರು. ಚಂದ್ರಸೇನ ಮಹಾರಾಜನನ್ನು ನೋಡಿ ವಿಕ್ರಮ ಹೇಳ್ತಾನೆ, ಇವನು ನನ್ನ ಸಾಮಂತ, ಈಗ ನನಗೆ ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ ಶನಿರಾಜ. ರಾಜ್ಯವನ್ನು ಕಳೆದೆ, ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ, ಈಗ ಕಳ್ಳ ಎಂಬ ಹೆಸರನ್ನು ಕೊಟ್ಟಿಯಪ್ಪ, ನಿನಗೆ ಪ್ರಿಯವಾಗಲೋ ತಂದೆ ಪ್ರಿಯವಾಗಲು. ಚಂದ್ರಸೇನ ಹೇಳಿದ, ಏಯ್ ಯಾರ ನೀನು, ಉಂಡ ಮನೆಗರಡನ್ನು ಬಗೆದ ಭಂಡ, ಅವರ ಮಗಳ ಮುತ್ತಿನ ಮಾಲೆಯನ್ನು ಕೊಟ್ಟು ತೊಳೆಗು. ಮಹಾರಾಜ, ಸತ್ಯವಾಗಿಯೂ ನಾನು ಕದ್ದವನಲ್ಲ. ಆಹಾ, ಹೌದೇನು, ಹಾಗಾದರೆ ಇಂಥ ಕಳ್ಳನಿಗೆ ಅವಕಾಶ ಕೊಡಬಾರದು, ಸತ್ಯವನ್ನು ಹೇಳೋ. ಈಗಲಾದರೂ ಸತ್ಯ ಹೇಳ್ತೇನೆ ಮಹಾರಾಜ. ವಿಕ್ರಮ ನೆನೆಸಿ ಹೇಳುತ್ತಿದ್ದಾನೆ, ನಾನು ಇದ್ದ ಅರೆಯಲ್ಲಿ ಗೋಡೆಯ ಮೇಲೆ ನೇತು ಹಾಕಿದ್ದ ಚಿತ್ರಪಟ ಒಂದಿತ್ತು, ಅದರಲ್ಲಿ ಹಂಸಪಕ್ಷಿ ಇತ್ತು, ಆ ಹಂಸಪಕ್ಷಿ ಹಾರು ಬಂದು ಈ ಮುತ್ತಿನ ಮಾಲೆಯನ್ನು ನುಂಗಿತು. ರಾಜ ಹೇಳಿದ, ಅಬ್ಬ ನಿನ್ನಂಥ ಕಳ್ಳ ನಾನೆಲ್ಲೂ ನೋಡಿಲ್ಲ ಕಣಪ್ಪ, ಇವನನ್ನು ಬಿಡಬಾರದು. ಯಾರಲ್ಲಿ ಕರೆದೊಯ್ದು ಇವನನ್ನ, ಕಳ್ಳತನ ಮಾಡದಂತಾಗದಂತೆ ಇವನಿಗೆ ಕೈಗಳನ್ನು ಕತ್ತರಿಸಿ. ಇನ್ನೊಬ್ಬ ಎದ್ದ, ಸ್ವಾಮಿ ಇವನು ಮಹಾಕಳ್ಳ, ಎಲ್ಲಾದರೂ ನಡ್ಕೊಂಡು ಹೋಗಿ ಯಾರಿಗಾದ್ರೂ ಹೇಳ್ಕೊಟ್ಬಿಟ್ರೆ ಹಾಗಾದ್ರೆ ಏನ್ ಮಾಡೋದು, ನಡೀಲಿಕ್ಕಾಗದಂತೆ ಕಾಲ್ ಕತ್ತರಿಸಿ, ಕಳ್ಳತನ ಮಾಡ್ಲಿಕ್ಕೆ ಆಗದಿದ್ದಾಗೆ ಕೈ ಕತ್ತರಿಸಿ. ಭಟರು ಎಳ ತಂದರು, ಕಾರಿನಲ್ಲಿ ನಿಲ್ಲಿಸಿ ತೋರಿಸು ಕೈಗಳನ್ನ. ವಿಕ್ರಮ ತನ್ನ ಕೈಗಳನ್ನು ತಾನೇ ನೋಡಿಕೊಳ್ತಾ ಇದ್ದಾನೆ. ಒಬ್ಬ ಸಿಪಾಯಿಯಿಂದ ಯಾಕೆ ಕೈ ನೋಡ್ತಿದ್ದಾನೆ ಗೊತ್ತೇನೋ, ಎಂಥೆಂಥ ಕಳ್ಳತನ ಮಾಡಿದ ಕೈ ಅನ್ಯಾಯವಾಗಿ ಹೋಗುತ್ತಲ್ಲ ಅಂತ ನೋಡುತ್ತಿದ್ದಾನೆ. ಅಲ್ಲಿ ವಿಕ್ರಮ ಹೇಳ್ತಾನೆ, ಅಯ್ಯ ಪರಮಾತ್ಮ, ವಿಧ ವಿಧದ ಕುಸುಮಗಳ ತಂದು ಬಿಸಜನಾಭನಿ ಗರ್ಪಿಸಿದ ಕರಕೆ ಋಣ ತೀರಿತೆ ಋಣ ತೀರಿತೆ.
ನಾರಾಯಣ ನಿನಗೆ ಪ್ರಿಯವಾಗಲಿ ಎಂದು ಎರಡು ಕೈಗಳನ್ನು ಚಾಚಿದ. ಕಟುಕನೋರ್ವನು ಹರಿತವಾದ ಕತ್ತಿಯನ್ನು ತೆಗೆದವನ ಎರಡು ಕೈಗಳ ಮೇಲೆ ಢಾಂಬಲೆ ಹಾಕಿದರೆ ಅಮ್ಮ ಅಮ್ಮ ಇನ್ನೊಬ್ಬ ಅಂದ ಏನ್ ನೋಡುತ್ತಿರುವೆಯೋ ಕತ್ತರಿಸವನ ಕಾಲನ್ನ. ಓಡಿ ಬಂದು ಮತ್ತೊಬ್ಬ ಹರಿತವಾದ ಕಠಾರಿಯಿಂದ ಅವನ ಎರಡು ಪಾದಗಳನ್ನ ಕತ್ತರಿಸಿದ. ಕತ್ತರಿಸಿದೊಡನೆ ಕರಪಾದಗಳೆರಡು ಕಡೆದು ಹೋಯಿತು. ವಿಕ್ರಮ ಕೇಳುತ್ತಿದ್ದಾನೆ ಕಣ್ಬಿಟ್ಟು, ಅಯ್ಯ ಅಯ್ಯ ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ಭಾರವಾದೆನು ಈ ಜಗದಿ, ನಾನೀಗ ಭಾರವಾದೆ, ಉಣಲಾರೆ ಉಡಲಾರೆ ನಡೆದು ಹೋಗಲಾರೆ, ಊಟ ಮಾಡುವಂತಿಲ್ಲ, ವಸ್ತ್ರ ಧರಿಸುವಂತಿಲ್ಲ, ನಡೆದು ಹೋಗಿ ಬರುವಂತಿಲ್ಲ. ಅಯ್ಯ ಪುಣ್ಯಾತ್ಮರೇ, ಕೈಕಾಲುಗಳನ್ನು ಕಳೆದವರೇ, ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೈ ಕಾಲುಗಳನ್ನು ಕಳೆದರ ಸಂಗಡ ನನ್ನ ತಲೆಯನ್ನು ಕಡಿದು ಪುಣ್ಯವನ್ನು ಕಟ್ಟಿಕೊಡ್ರಪ್ಪ. ಅಯ್ಯ ಪುಣ್ಯವನ್ನು ಕಟ್ಟಿಕೊಡ್ರಪ್ಪ. ಆ ಸೇವಕ ಅಂದರೆ, ಮಹಾರಾಜರ ಆಜ್ಞೆ ಆಗಿರೋದು ನಿನ್ನ ಕೈ ಕಾಲು ಕಡಿಯೋಕೆ ಮಾತ್ರ, ತಲೆ ಕಡಿಯಲಿಕ್ಕಲ್ಲ. ಹೊರಡೆಯಿಂದ ತನ್ನ ಎಡಗಾಲನ್ನು ತೆಗೆದು ಒಂದು ಸಲ ಢಮ್ಮನೆ ಒಂದನಂತೆ. ಪಕ್ಕದಲ್ಲೊಂದು ಹಳ್ಳ ಮುಳ್ಳಿನ ಪೊದರು, ಅರಸ ಗಡಗಡಗಡೆ ಉರುಳಿ ಅದರೊಳಗೆ ಬಿದ್ದ. ಆ ಮುಳ್ಳುಗಳೆಲ್ಲ ತಾಕಿ ಕೀರಿ ರಕ್ತ ಬಂದು ಬಿಡುತ್ತಂತೆ. ಸೇವಕರು ಹೊರಟು ಹೋದರು. ಅಲ್ಲೇ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ದಿನ ಒಂದು ಎರಡು ಮೂರು ಕಳೆಯೇ, ಒಂದೆರಡು ಮೂರು ದಿನ ಕಳೆಯಿತೋ ಇಲ್ವೋ, ಈತನಿಗೆ ಅವಸಾನ ಕಾಲ ಪ್ರಾಪ್ತವಾದಂತಾಯಿತು ಮನಸ್ಸಿನಲ್ಲಿ. ಶನಿರಾಜ ನಿನಗೆ ಪ್ರಿಯವಾಗಲಪ್ಪ, ನೀನು ಎಂಥ ಮಹಾನುಭಾವನಪ್ಪ, ಇದೋ ನಿನಗೆ ವಂದನೆ, ನನ್ನ ಕೊನೆಯ ಮಾತನ್ನು ಸ್ವೀಕರಿಸು.

हे शनि राजा, श्री शनेश्वराय नीलाभ्रवर्णम जिनमेकलाय स्तुत्वा रहस्यं प्रणतोऽस्मि नित्यं फलप्रदो मे भव सूर्यपुत्रा. ಶನಿರಾಜ ಇದೋ ನಿನಗೆ ವಂದನೆ ಎಂದಾಗ ಹತ್ತನೆ ಪ್ರತ್ಯಕ್ಷನಾದನಂತೆ ಕರುಣಾಮಯನಾದ ಶನಿರಾಜ, ವಿಕ್ರಮ, ಕಳೆಯುತ್ತಿದೆ ನಿನ್ನ 7.5 ವರ್ಷಗಳ ಕಾಲದ ಕಷ್ಟ. ನನ್ನ ಪ್ರಭಾವಕ್ಕೊಳಗಾಗಿ ಪಡಬಾರದ ಕಷ್ಟಪಟ್ಟವನೇ, ಭಯಪಡಬೇಡ, ಇನ್ನು ನಿನಗೆ ಮಂಗಳವಾಗುತ್ತೆ ಎಂದು ಆಶೀರ್ವಾದ ಮಾಡಿ ಅದೃಶ್ಯನಾದ. ಅದೇ ಕಾನನದ ಮಾರ್ಗದಲ್ಲಿ ಒಂದು ಪಲ್ಲಕ್ಕಿ ಬರ್ತಾ ಇದೆ. ಉಜ್ಜಯಿನಿ ನಗರದ ಹೆಣ್ಣನ್ನ ತಾವಲಿಂದಾಪುರದ ಜ್ಯೋತಿ ನಗರದ ವೈಶ್ಯರ ತೇಲಿ ಎಂಬುವರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದರು. ತವರು ಮನೆಯಿಂದ ಗಂಡನ ಮನೆಗೆ ಆ ಹೆಣ್ಣು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾಳೆ. ಆ ಪಲ್ಲಕ್ಕಿ ಹೊತ್ಕೊಂಬರೋರು ಓಹೋ ಅಂತ ಕಾಡಿನ ಪ್ರಾಣಿಗಳನ್ನು ಬೆದರಿಸಿ ಬರುತ್ತಿದ್ದರೆ, ವಿಕ್ರಮನ ಅಳುವ ಶಬ್ದವನ್ನು ಕೇಳಿ ಈಕೆ ನಿಲ್ಲಿಸಿದಳಂತೆ ಪಲ್ಲಕ್ಕಿಯನ್ನ. ಯಾರೋ ಅಳತಾ ಇದ್ದಾರೆ ಇಲ್ಲಿ, ಯಾರೋ ದುಃಖದಲ್ಲಿದ್ದಾರೆ, ನೋಡ್ತೇನೆ ಎಂಬುದಾಗಿ ಆ ಮುಳ್ಳು ಪದರುಗಳನ್ನೆಲ್ಲ ಸರಿಪಡಿಸಿ ಬಂದು ನೋಡಿದರೆ ವಿಕಾರ ರೂಪಿನಿಂದ ಕೈಕಾಲುಗಳನ್ನು ಕತ್ತರಿಸಿ ಆಗ ತಾನೇ ಹರಿಯುತ್ತಿದೆಯೋ ರಕ್ತ ಎನ್ನುವಂತಹ ಹುಣ್ಣಿನಿಂದ ತುಂಬಿದ ಈ ರಾಜ, ನೀರು ನೀರು ನೀರು ಅಂತಿದ್ದ. ಏಕೆಯಪ್ಪ, ಎಂಥ ಕಷ್ಟದಲ್ಲಿದೆಯಪ್ಪ, ಯಾರಪ್ಪ ನೀನು, ಸ್ವಲ್ಪ ತಾಳು, ಸ್ವಲ್ಪ ತಾಳು, ನೀರು ತರ್ತೇನೆ ಎಂದು ಮೇನೆಯಲ್ಲಿದ್ದ ನೀರನ್ನು ತಂದಾಗ ಅಲ್ಲೊಬ್ಬ ಸೇವಕ ಅಂತಾನೆ, ಅಮ್ಮ ಅಮ್ಮ ಇವನಿಗೆ ಆ ನೀರಾಗಲಿ ಅನ್ನ ಆಹಾರಗಳಾಗಲಿ ಕೊಡಬಾರದು ಎಂದು ಈ ನಾಡಿನ ಅರಸನ ಆಜ್ಞೆಯಮ್ಮ. ಆಗ ಆ ಲಕ್ಷ್ಮೀದೇವಿ ಹೇಳ್ತಾಳೆ, ಅಯ್ಯ ಪ್ರಾಣವನ್ನು ಬಿಡುತ್ತಿದ್ದರೂ ಸಹ ಅವರಿಗೊಂದಿಷ್ಟು ಜಲಪಾನವನ್ನು ಮಾಡದೇ ಇರತಕ್ಕಂಥ ದೇಶದವಳಲ್ಲ ನಾನು, ಏನಾದರೂ ಆಗಲಿ ಎಂದು ಜಲಪಾನ ಮಾಡಿಸಿ, ಅಪ್ಪ ಸ್ವಲ್ಪ ಸ್ವಲ್ಪ ಮೆತ್ತಿಗೆ ಪಾನ ಮಾಡಪ್ಪ ಎಂದರೆ ಒಂದೆರಡು ಗುಟುಕಗಳನ್ನು ಕುಡಿದು ದಣಿವಾರಿಸಿಕೊಂಡ ವಿಕ್ರಮ ಕಣ್ಣೆರಳಿಸಿ, ಈಕೆಯನ್ನೇ ನೋಡಿ ಅಮ್ಮ ಜಲಪಾನ ಮಾಡಿಸಿದ್ಯಾ ಅಮ್ಮ, ಯಾರು ತಾಯಿ ನೀನು, ಸಾಯುವರನ್ನು ಕಂಡು ಜಲಪಾನ ಮಾಡಿಸದೇ ಇರುವವಳು ನಾನಲ್ಲ, ಆ ದೇಶದವಳಲ್ಲ ಎಂದೆಲ್ಲ. ಯಾವ ದೇಶವಮ್ಮ ನಿಂದು, ಯಾವ ದೇಶದವಳು ತಾಯಿ ನೀನು? ಆಗ ಆಕೆ ಹೇಳುತ್ತಿದ್ದಾಳೆ, ಅಯ್ಯ ಅಂತಹ ದೇಶವೆಂದರೆ ಬಡವರನ್ನು ಕಂಡರೆ ಆಧರಿಸುವ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ನಗರಿ ಉಜ್ಜಯಿನಿ. ಮಹಾರಾಜ ಕೇಂದ್ರ ಉಜ್ಜಯಿನಿ ಉಜ್ಜಯಿನಿ ಅಮ್ಮ ನೀನು ಉಜ್ಜಯಿನಿಯವಳೆ, ಕ್ಷೇಮದಿಂದಿರುವರೇಗಲಿಲ್ಲ ಜನರು ಅಲ್ಲಿಯಮ್ಮ, ಮಳೆ ಬೆಳೆಗಳಿಲ್ಲಲಿ ಎಲ್ಲ ಸುಖ ಸಂಪದಲ್ಲಿ ಬಾಳುವರೆಗಮ್ಮ, ಯಾಗ ಯಜ್ಞಗಳು ನಡೆಯುತ್ತಿಗುದೇ ನಾಡೊಳು ಎಲ್ಲರೂ ಸುಖವೇ ತಾಯಿ. ಈಕೆ ನೋಡಿಲ್ಲ, ಯಾ ನಾಡಿನ ಬಗ್ಗೆ ಇಷ್ಟೊಂದು ಕನಿಕರ ಉಂಟು ಮಾಡುವ ನೀನು ಯಾರು? ನಾನು ಕಳ್ಳ. ಅಲ್ಲ ಅಲ್ಲ ಅಲ್ಲ ಅಲ್ಲ, ನೀ ಕಳ್ಳನಲ್ಲ, ನಿನ್ನನ್ನು ನೋಡಿದ್ರೆ ನಮ್ಮ ಮಹಾರಾಜನಂತೆ ಕಾಣ್ತೀಯಾ ಎಂದು ದಡ ದಡದಲ್ಲಿ ಎದ್ದು ತನ್ನ ಮನೆಗೆ ಬಂದು ಮಾವನಿಗೆ ಹೇಳ್ತಾಳೆ, ಮಾವ ನಮ್ಮ ಮಹಾರಾಜ ಇಲ್ಲಿ ಕಳ್ಳನಾಗಿ ಕೈ ಕಾಲುಗಳನ್ನು ಕಳೆದುಕೊಂಡು ಬಿದ್ದಿದ್ದಾನೆ, ಗ್ರಹಚಾರದಲ್ಲಿದ್ದಾನೆ, ದಯಮಾಡಿ ಆತನನ್ನು ಸತ್ಕರಿಸ ಮಾವ. ಸೊಸೆಯ ಮಾತಿಗೆ ಎದುರಾಡದೆ ಮಹಾನುಭಾವನಾದ ತೇಲಿ ಮಹಾರಾಜರ ಅನುಮತಿಯನ್ನು ಪಡೆದು ಮಂತ್ರಿಗಳಿಗೆ ಹೇಳಿ ಕಾಡಿನಲ್ಲಿ ಕೈಕಾಲು ಕಳೆದುಕೊಂಡು ಬಿದ್ದಿರುವ ವಿಕ್ರಮರ ಬಳಿಗೆ ಬಂದು, ಅಯ್ಯ ಬಾ ನನ್ನ ಮನೆಗೆ ಬಾ, ನಿನ್ನನ್ನು ನನ್ನ ಮನೆಯಲ್ಲಿ ಸತ್ಕರಿಸ್ತೇನೆ. ವಿಕ್ರಮ ಹೇಳಿದ, ಕೈಕಾಲಿಲ್ಲದ ನನ್ನನ್ನು ನೀನು ಯಾವ ರೀತಿ ಸತ್ಕರಿಸ್ತೀಯ? ಅಯ್ಯ ಹೇಗಾದರೂ ಆಗಲಿ ಸತ್ಕಾರ ಮಾಡ್ತೇನೆ ಬಾ ಎಂಬುದಾಗಿ ಕರತಂದು ಮನೆಯಲ್ಲಿ ಇರಿಸಿದರೆ ವಿಕ್ರಮ ಹೇಳಿದ, ನಿನ್ನ ಮನೆ ಅನ್ನವನ್ನು ಸುಮ್ಮನೆ ಉಣಲಾರೆ, ನನಗೇನಾದರೂ ಕೆಲಸ ಕೊಡು. ಏನು ಕೆಲಸ ಮಾಡ್ತೀಯಪ್ಪ? ನಿನ್ನ ಗಾಣ ಇದೆಯಲ್ಲ ಅದರ ಮೇಲೆ ಕೂರಿಸಿದರೆ ನಾನು ನನ್ನ ಬಾಯಿಂದ ಹೇ ಎಂಬ ಶಬ್ದ ಉಚ್ಚರಿಸಿ ಎತ್ತುಗಳನ್ನು ಬೆದರಿಸಿ ಗಾಣ ಸುತ್ತುವಂತೆ ಮಾಡ್ತೇನೆ. ಗಾಣ ಚಕ್ರದ ಮೇಲೆ ಕುಳಿತ, ಏಕಚಕ್ರ ಪುರವಾಳುತ್ತಿದ್ದ ರಸ ಗಾಣ ಚಕ್ರದಲ್ಲಿ ಕುಳಿತ, ಏಕಚಕ್ರಾಧಿಪತ್ಯ ಚಕ್ರವರ್ತಿಯಂತೆ ಮೆರೆದಂಥ ಅರಸ ಗಾಣ ಚಕ್ರದಲ್ಲಿ ಕುಳಿತ ಹಗಲು ರಾತ್ರಿಗಳು ಸುತ್ತುವಾಗ ಒಂದು ದಿನ ರಾತ್ರಿ ಸಣ್ಣ ದೀವಿಗೆಯನ್ನಿಟ್ಟುಕೊಂಡು ಗಾಣದಲ್ಲಿ ಸುತ್ತುತ್ತಿದ್ದರೆ ಗಾಳಿ ಬೀಸಿ ದೀಪ ಆರಿಹೋಯಿತಂತೆ. ಮಹಾರಾಜ ಹೇಳಿದ, ಈಗೇನು ಮಾಡಲಿ, ಎದ್ದು ಹೋಗಿ ಕರೆಯೋಣ ಅಂದರೆ ಕಾಲಿಲ್ಲ, ದೀಪ ಹಚ್ಚಿಕೊಳ್ಳೋಣ ಅಂತಂದರೆ ನನಗೆ ಕೈಯಿಲ್ಲ, ಒಡೆಯನ ಮನೆ ಬಹಳ ದೂರದಲ್ಲಿದೆ, ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡ್ತಾ ಸಂಕಲ್ಪ ಮಾಡಿದನಂತೆ. ಓಹೋ ನಾನು ಹಿಂದೆ ಸಂಗೀತವನ್ನು ಕಲಿತಿದ್ದೇನಲ್ಲ, ಅದರ ಉಪಯೋಗವನ್ನೇ ಈಗ ಪಡೆಯಬೇಕು ಎಂಬುದಾಗಿ ತೀರ್ಮಾನ.

ಶಿವ. ಅರಸಗಾನವನ್ನು ಹಾಡಿದೊಡನೆ ಆರಿ ಹೋಗಿದ್ದ ದೀಪ ಅಲ್ಲಿ ಉರಿಯಲಾರಂಭಿಸಿದೆ. ಅಷ್ಟು ಮಾತ್ರವಲ್ಲ, ಚಂದ್ರಸೇನ ಮಹಾರಾಜನ ಮಗಳಾದ ಚಂದ್ರಸೇನೆ ಎಂಬಾಕೆ ತನ್ನ ಮಂದಿರ ದೇವಿಯ ಮಂದಿರದಲ್ಲಿ ಸಹಸ್ರ ದೀಪಗಳನ್ನು ಹಚ್ಚಿ ಕಾಯುತ್ತಿದ್ದಳಂತೆ. ಯಾವಾತನು ತನ್ನ ಅನುರಾಗದಿಂದ ಈ ಜ್ಯೋತಿಯನ್ನು ಬೆಳಗಿಸುವನು ಅವನನ್ನೇ ವಿವಾಹವಾಗ್ತೇನೆ ಎಂದು ತೀರ್ಮಾನ ಮಾಡಿ ಆ ಜ್ಯೋತಿಗಳೆಲ್ಲ ಧಗ ಧಗ ಧಗ ಧಗ ಧಗದ ಉರಿಯಲಾರಂಭಿಸಿತು. ರಾಜಕುಮಾರಿ ಹೇಳಿ ಕಳಿಸಿದ್ಲು, ಯಾರು ನೋಡಿ ಬನ್ನಿ. ಸೇವಕ ಸುತ್ತಾಡಿ ಕಂಡು ಹಿಡಿದು ಬಂದು ಹೇಳಿದ, ಅಮ್ಮ ಅವನೇ. ಯಾರವನೇ? ಅದೇ ನಾವು ಕೈಕಾಲು ಕಡಿಯಲಿಲ್ವಾ ಅವನೇ? ಹೇಗೆ ಹೇಳ್ತಿದ್ದರೋ, ಅವನು ಮಹಾನುಭಾವ. ಅಮ್ಮ ಅಲ್ಲ ಕಣಮ್ಮ, ಅವನು ಮಾಯಾವಿ ಕಳ್ಳ. ಆ ವೇಳೆಗೆ ಮಹಾರಾಜ ಬಂದ, ಏನಮ್ಮ ಸಮಾಚಾರ? ಅಪ್ಪ, ತನ್ನ ಅನುರಾಗದ ಒಂದು ಪ್ರಭಾವದಿಂದ ಈ ಜ್ಯೋತಿಯನ್ನು ಬೆಳಗಿಸಿದ್ದಾನೆ. ಆತನನ್ನು ನೀವು ಕಳ್ಳ ಎಂದು ಕೈಕಾಲು ಕಡಿಸಿದರಂತೆ. ಆತನೇ ನನ್ನ ಪತಿ. ಮಹಾರಾಜ ಹೇಳಿದ, ಅಮ್ಮ, ಕಳ್ಳರನ್ನೆಲ್ಲ ನೀನು ಗಂಡನನ್ನಾಗಿ ಮಾಡಿದರೆ ಅರಸನಾಗಿ ನಾನು ಹುಟ್ಟಿದ್ದು ವ್ಯರ್ಥವಾದೀತು. ಇಲ್ಲ ಇಲ್ಲ, ನನಗೆ ನಂಬಿಕೆ ಬರಲ್ಲ. ಅಪ್ಪ, ಇದು ದೇವಿ ವರಪ್ರಸಾದ, ಹಾಗಾದ್ರೆ ಪರೀಕ್ಷೆ ಮಾಡೋಣಮ್ಮ. ಏನು ಪರೀಕ್ಷೆ ಮಾಡ್ತೀಯಪ್ಪ? ನಾಳೆ ಸ್ವಯಂವರವನ್ನು ಏರ್ಪಾಡು ಮಾಡ್ತೇನೆ, ಅಲ್ಲಿ ಎಲ್ಲರನ್ನು ಕರೆಸ್ತೇನೆ. ಆ ರಾಜಾಧಿರಾಜರೆಲ್ಲರೂ ಬಂದಿರುವ ವೇಳೆಗೆ ಆ ನಿನ್ನ ಗಂಡ ಎಂದು ಈಗ ಹೇಳುತ್ತಿರುವ ಕಳ್ಳನು

ಹನ್ನೆರಡು ಮದುವೆ ಆದವರು ಗಡಗಡ ಗಡಗಡ ನಡ್ಕೊಂಡು ಬರ್ತಾ ಇದ್ದಾರೆ. ಮದುವೆ ಅಂದರೆ ಬಹುಜನಗಳಿಗೆ ಪ್ರಿಯ. ಏನು ಸರ್ ನಿಮಗೆ ಮದುವೆ ಅಂತೆ ಅಂದರೆ ನಗುತ್ತಾರೆ, ಏನೋ ದೊಡ್ಡವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಒಂದು 5 ವರ್ಷ ಆದಮೇಲೆ ವಿಚಾರಿಸಿ ಏನ್ರಿ ಆರೋಗ್ಯವಾಗಿದ್ದೀರಾ ಅಂದ್ರೆ ಅಯ್ಯೋ ಏನು ಆರೋಗ್ಯ. ಮಧು ಎಂದರೆ ಜೇನು, ಆಮೇಲೆ ವ್ಯಾ ಅನ್ನೋದಂತೆ. ಇಲ್ಲಿ ಆ ಮದುವೆ ಎಂಬ ಸಂತೋಷಕ್ಕೆ ನಾನು ನಾನು ನಾನು ನಾನು. ಒಬ್ಬ ರಾಜ ದೊಡ್ಡದಾದ ತುರಾಯನ್ನು ತಲೆ ಮೇಲೆ ಕಟ್ಟಿದ್ದಾನೆ ಉದ್ದರಾಗಿ. ಇನ್ನೊಬ್ಬ ಕೇಳಿದ, ಯಾಕಯ್ಯ ಹೀಗೆ ಕಟ್ಟಿದೀಯ? ರಾಜಕುಮಾರಿ ಹಾರ ಹಿಡ್ಕೊಂಡು ಬರ್ತಿದ್ರೆ ನಾನು ತಲೆ ಆಡಿಸಿದ್ರೆ ಹಾರ ಬಂದು ನನ್ನ ಕುತ್ತಿಗೆ ಬಿದ್ದು ಬಿಡಬೇಕು. ಇನ್ನೊಬ್ಬ ಮುತ್ತಿನ ಸರಗಳನ್ನು ಕಂಠ ಪೂರ್ತಿ ಹಾಕಿದ್ದ. ಇನ್ನೊಬ್ಬ ಕೇಳಿದ, ಇದೇನೇ ಇಷ್ಟೊಂದು ಸರ ಹಾಕಿದೀಯಲ್ಲ? ರಾಜಕುಮಾರಿಗೆ ಒಡವೆಗಳ ಮೇಲೆ ಆಸೆಗಿದ್ದರೆ ಇದನ್ನು ನೋಡಿ ಆದರೂ ನನ್ನ ಕಂಠಕ್ಕೆ ಹಾರ ಹಾಕೊಳ್ಳಿ. ನಾನು ಮುಂದು ನಾನು ಮುಂದು ನಾನು ಮುಂದು ನಾನು ಮುಂದು ಅಂತ ಆ ಸ್ವಯಂವರ ಮಂಟಪದಲ್ಲಿ ಎಲ್ಲರೂ ಬಂದು ಸೇರಿದರಂತೆ. ಈ ವೇಳೆಗೆ ತೇಲಿ ಎಂಬಾತ ವಿಕ್ರಮನನ್ನು ಕರೆದುಕೊಂಡು ರಾಜಕುಮಾರಿ ವಿವಾಹವನ್ನು ನೋಡೋಣ ಎಂದು ಆ ಸ್ವಯಂವರ ಮಂಟಪದ ಬಳಿಯಲ್ಲಿ ಒಂದು ಮೂಲೆಯಲ್ಲಿದ್ದಾರೆ. ರಾಜಕುಮಾರಿ ಪುಷ್ಪಹಾರವನ್ನು ಹಿಡ್ಕೊಂಡು ಪ್ರವೇಶ ಮಾಡಿದ್ಲು. ರಾಜಾದಿರಾಜರೆಲ್ಲ ಬೆರಗಾಗಿ ಕಣ್ಣು ಬಿಟ್ಟು ನೋಡುತ್ತಿದ್ದರೆ ಈ ತಾಯಿ ಪಟ್ಟದಾರಿಯನ್ನು ಕರೆಸಿದಳಂತೆ. ಕಿರ್ರನೆ ಕಿರಿಚುತ್ತಾ ಪಟ್ಟದಾರಿ ಬಂದೊಡನೆ ಅಲ್ಲಿ ಕುಳಿತಿದ್ದ ಅರಸರೆಲ್ಲ ಗಡ ಗಡ ನಡುಗಿದ್ರು. ಒಬ್ಬ ಅಂದ, ಏನಪ್ಪ ಇದು ಅನ್ಯಾಯ, ದಿನ ಆನೆ ಬರ್ತಾ ಇದೆ, ಏನು ಆನೆ ಕೊಟ್ಟು ಮದುವೆ ಮಾಡ್ತಾರೇನು? ಇನ್ನೊಬ್ಬ ಅಂದರೆ ಸುಮ್ಮನೆ ಕೂತ್ಕೊಳ್ಳೋ, ಮದುವೆ ಆದ ಮೇಲೆ ಈ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆಗ ರಾಜಕುಮಾರಿ ಪುಷ್ಪಹಾರವನ್ನು ಗಜಲಕ್ಷ್ಮಿ ಕೈಗೆ ಕೊಟ್ಟು ಹೇಳ್ತಿದ್ದಾಳೆ. ಅಂಬಾ, ಹೇ ಗಜಲಕ್ಷ್ಮಿ, ಆ ದೇವಿ ನನಗೆ ಯಾರು ಪತಿಯಾಗಬೇಕೆಂದು ಸಂಕಲ್ಪಿಸಿರುವಳೋ ಅವನ ಕೊರಳಿಗೆ ಈ ಹಾರ ಬೀಳುವಂತೆ ಮಾಡು ಎಂದಾಗ ಗಜಲಕ್ಷ್ಮಿಯು ಹಾರವನ್ನು ಹಿಡಿದು ಸಭೆ ಒಳಗಡೆ ಪ್ರವೇಶ ಮಾಡಿದ್ಲು. ಈ ರಾಜರೆಲ್ಲ ಹೆದರ್ಕೊಂಡ್ರು. ಈ ಉದ್ದನೆ ತುರಾಯಿ ಕಟ್ಟಿಕೊಂಡಿದ್ದೊಬ್ಬ ನೋಡ್ದ, ಓ ಎಲ್ಲಿ ಗ್ರಾಚಾರ ಅಂತ ಪಟ್ಟನ ಮುರಿದು ಜೋಬ್ನಲ್ಲಿ ಹಾಕೊಂಡ. ಇನ್ನೊಬ್ಬಾತ ಕೇಳ್ದ, ಹಾರಾದ್ರೆ ಯಾಕೆ ಹೀಗೆ ಮಾಡಿದ್ರಿ? ಅಯ್ಯ, ಈ ಉದ್ದನೆಯ ತುರಾಯನ್ನು ನೋಡಿ ಕಬ್ಬಿನ ಜಲ್ಲೆ ಅಂತ ಕಂಠಕ್ಕೆ ಅಥವಾ ಸೊಂಟಕ್ಕೆ ಏನಾದರೂ ಸೊಂಡ್ ಹಾಕಿದ್ರೆ ಗತಿ? ಇನ್ನೊಬ್ಬ ಮುತ್ತಿನ ಮಾಲೆಯನ್ನೆಲ್ಲ ತೆಗೆದು ತನ್ನ ಚೀಲದಲ್ಲಿ ಹಾಕೊಂಡ. ಇನ್ನೊಬ್ಬ ಕೇಳ್ದ, ಯಾಕ್ರಿ? ಅಲ್ಲ ಮುಸುಕಿನ ಜೋಳ ಅಂತ ಹೇಳಾದ್ರೂ ನನ್ನ ಹೇಳ್ಕೊಂಡು ಹೋಗ್ಬಿಟ್ಟದಪ್ಪ, ಈ ಮದುವೆನು ಸಾಕು, ಇಲ್ಲಿಂದ ಹೋದ್ರೆ ಸಾಕಯ್ಯ ಅಂತಿದ್ರೆ ಆನೆ ಸುತ್ತಾಡಿ ಪ್ರದಕ್ಷಿಣೆ ಮಾಡಿ ಕೊನೆಗೆ ತನ್ನ ಹಾರವನ್ನು ತೆಗೆದಿದ್ದೆ ಗಗನ ಮಾರ್ಗಕ್ಕೆ ಎಸೆದು ಬಿಡ್ತಂತೆ. ಹಾರ ಬರ್ತಿದೆ ತೇಲು.

ಮೇಲನೆ ಬಂದು ವಿಕ್ರಮಾದಿತ್ತನ ಕಂಠಕ್ಕೆ ಢಮ್ಮನೆ ಬಿದ್ದು ಬಿಡುತ್ತೆ. ಈಕೆ ಹೇಳಿದಪ್ಪ ನೋಡು ಆತನೇ ನನ್ನ ಪತಿ. ಮಹಾರಾಜ ಹೇಳಿದ ಅವನನ್ನು ನನ್ನ ಅಳಿಯ ಎಂದು ಸ್ವೀಕರಿಸಲು ನಾನು ಸಿದ್ಧನಾಗಿಲ್ಲ. ಈಕೆ ಹೇಳಿದಪ್ಪ ನೀನು ಸ್ವೀಕರಿಸಿದರೆ ಎಷ್ಟು, ಸ್ವೀಕರಿಸದೇ ಇದ್ರೆ ಎಷ್ಟು. ಆ ದೇವಿ ನನಗಾಗಿ ಕರುಣಿಸಿರುವ ಈತನೇ ಪತಿ. ತಂದೆ ಅಂದ ಪತಿ, ಕೈ ಕಾಲಿಲ್ಲದ ಈ ಹೆಳವ ನಿನ್ನ ಪತಿ. ಅಪ್ಪ ಯಾರಾದರೇನು

ಮದುವೆಯಾದ ಮೇಲೆ ನಿನ್ನ ಮನೆಯಲ್ಲಿ ಇರಬೇಕಾದಂತಹ ಪದ್ಧತಿಯೇ ಇಲ್ಲ. ಇದು ಹೊರಟೆ ಎಂಬುದಾಗಿ ನೇರವಾಗಿ ಬಂದು ಹೊರಗಡೆ ಇರುವ ತನ್ನ ಗಂಡನನ್ನ ಉಪಾಯಾಂತರದಿಂದ ಕರೆತಂದು ಆ ಊರ ಹೊರಗಡೆ ಕಾಡಿನಲ್ಲಿ ಒಂದು ಗುಡಿಸಲನ್ನು ಮಾಡಿ ಅಲ್ಲಿ ಆತನನ್ನು ಮಲಗಿಸಿ ಪಲಾಶಪತ್ರದಲ್ಲಿ ಗಾಳಿಯನ್ನು ಬೀಸುತ್ತಿದ್ದಾಳೆ. ಮಲಗಿದ ವಿಕ್ರಮ ಕೇಳಿದ, ರಾಜಕುಮಾರಿ, ಕೈ ಕಾಲಿಲ್ಲದ ಈ ಹೆಳವನನ್ನು ಗಂಡನೆಂದು ಸ್ವೀಕರಿಸಿದೆಯಾನು? ರಾಜಾಧಿರಾಜರನ್ನು ಬಿಟ್ಟು ನನ್ನನ್ನು ವಿವಾಹವಾಗಬಹುದೇ? ಆಕೆ ಹೇಳಿದ್ರು, ಸ್ವಾಮಿ, ಹಾಗೆಲ್ಲ ಮಾತನಾಡಬಾರದು. ನೀವು ಯಾರಾದ್ರೇನು? ನೀವೇ ನನಗೆ ಸರ್ವಸ್ವ, ನೀವೇ ನನಗೆ ದೇವರು. ಅರಸರೊಳಗೆ ಹಿರಿಯನಾದಂತಹ ವಿಕ್ರಮಾದಿತ್ಯನೇ ನೀವೆಂದು ಭಾವಿಸಿ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ. ಪತಿರಾಯ, ತಾವು ಆ ರೀತಿ ಮಾತನಾಡಬಾರದು. ವಿಕ್ರಮಾದಿತ್ಯ ಎಂದಾಗ ವಿಕ್ರಮ ಹಾಗೆ ಅಂತಾನೆ, ಶನಿರಾಜ, ಏನಪ್ಪ ನಿನ್ನ ಪ್ರಭಾವ? ನಾರಾಯಣ ಅಂತ ಮನೆಗಿದ್ದರಂತೆ. ಪಕ್ಕದಲ್ಲಿ ಇದ್ದ ಈ ತಾಯಿ ಕೇಳಿದ್ರು, ಏನು ಈ ನನ್ನ ಪತಿರಾಯ ವಿಕ್ರಮಾದಿತ್ಯ ಅನ್ನುವ ಹೆಸರನ್ನು ಕೇಳಿ ಹೀಗಾದನಲ್ಲ, ಶನಿರಾಜ ಅಂದನಲ್ಲ, ಯಾರಿರಬಹುದು ಈ ಶನಿರಾಜ? ಆತನನ್ನ ನಾನು ಪ್ರಾರ್ಥಿಸಲೇಬೇಕು ಅಂತ ಕೈಗಳನ್ನು ಜೋಡಿಸಿದ್ದಾಳೆ. ಅಯ್ಯ ಶನಿರಾಜ ಯಾರಾದರೇನು? ದಯಮಾಡಿ ನನಗೆ ಪ್ರತ್ಯಕ್ಷರಾಗು. ಯಾವ ಕಾರಣದಲ್ಲಿ ಈತ ಹೀಗಾಗಿದ್ದಾನೆ ಎಂಬುದನ್ನು ತಿಳಿಸು ಎಂಬುದಾಗಿ ಕರಗಳನ್ನು ಮುಗಿದು ಪ್ರಾರ್ಥಿಸಿದರಂತೆ. ಶ್ರೀ ಶನೇಶ್ವರಾಯ ನೀಲಾಭ್ರವರ್ಣಂ ಚಿನಮೇಕಲಾಯ ಸುತ್ವಾ ರಹಸ್ಯಂ ಪ್ರಣತೋಸ್ಮಿ ನಿತ್ಯಂ ಫಲಪ್ರದೋ ಮೇ ಭವ ಸೂರ್ಯಪುತ್ರ. ಅಯ್ಯ ಕಾಪಾಡು, ಪ್ರತ್ಯಕ್ಷನಾಗು ಎಂದಾಗ ಆ ಭಕ್ತವತ್ಸಲನಾಗಿರ್ತಕ್ಕಂಥ ಮಹಾನುಭಾವನಾದ ಶನಿರಾಜ ಕರೆದ

ಶನಿರಾಜ ಪ್ರತ್ಯಕ್ಷರಾಗಿ ಹೇಳ್ತಿದ್ದಾರೆ, ಅಮ್ಮ ಇದೋ ಬಂದಿದ್ದೇನೆ, ನಾನೇ ಶನಿರಾಜ, ಈತ ನನ್ನ ಪ್ರಭಾವಕ್ಕೆ ಒಳಗಾದವನು, ಈತನೇ ಉಜ್ಜಯಿನಿ ನಗರಾಧಿಪನಾಗಿರ್ತಕ್ಕಂಥ ವಿಕ್ರಮಾದಿತ್ಯ. ನೀನು ಅಪೇಕ್ಷೆ ಪಟ್ಟಾಗ ಈತನ ಕೈ ಕಾಲುಗಳನ್ನೆಲ್ಲವನ್ನು ನಾನು ದಯಪಾಲಿಸ್ತೇನೆ. ಹಾಗಂದ ಕೂಡಲೇ ಮಾರನೇ ದಿನವೇ ತನ್ನ ಗಂಡನನ್ನು ಕರೆದುಕೊಂಡು ಹೊತ್ತು ಪಲ್ಲಕ್ಕಿಯಲ್ಲಿಟ್ಟು ನೇರವಾಗಿ ಅರಮನೆಗೆ ಬಂದಳಂತೆ ಈ ಮಹಾನುಭಾವಳಾದಂಥ ಚಂದ್ರಸೇನೆ ರಾಜಕುಮಾರಿ. ಅಪ್ಪ, ನಮ್ಮ ಯಜಮಾನರು ಯಾರು ಅನ್ಕೊಂಡಿದ್ದೀಯಾ? ಯಾರಮ್ಮ, ಯಾರನ್ನು ಕಂಡು ನಿಮ್ಮ ತಲೆಯೆಲ್ಲವೂ ತಗ್ಗುತ್ತಿತ್ತೋ ಅಂತಹ ಅಪ್ರತಿಮನಾಗಿರ್ತಕ್ಕಂಥ ವಿಕ್ರಮಾದಿತ್ಯ. ತಂದೆ ನಕ್ಕ, ಏನಮ್ಮ ಕಳ್ಳ ಹೇಳ್ಕೊಟ್ಟ ನಾನು ವಿಕ್ರಮಾದಿತ್ಯ ಅಂತ ಹೇಳು ಅಂತ? ಇಲ್ಲ ಕಣಪ್ಪ, ನೋಡು ಈಗ ಎಂದು ಕರಗಳನ್ನು ಜೋಡಿಸಿ ಶನಿರಾಜನನ್ನು ಪ್ರಾರ್ಥನೆ ಮಾಡಿ, ಅಯ್ಯ ನನ್ನ ಪತಿಗೆ ಕೈಕಾಲುಗಳನ್ನು ದಿವ್ಯವಾದ ವಸ್ತ್ರಾಭರಣಗಳನ್ನು ದಯಪಾಲಿಸು. ಗಣಗಣ ನಡುಗಿತು ಪೃಥ್ವಿಯ ಕ್ಷಣದಿ ಅಂಬರಲಿ ಶನಿರಾಜ ಕರ ತೋರೆ. ಆತನ ಆಶೀರ್ವಾದ ಮಾಡಿದ ಕೂಡಲೇ ಈ ಮಹಾನುಭಾವನಾದ ವಿಕ್ರಮನಿಗೆ ಕೈ ಕಾಲು ಎರಡು ಥಟ್ಟನೆ ಬಂದಿದೆ. ಕಾಡಿನಲ್ಲಿ ಬಿದ್ದಿದ್ದಾಗ ಮಾಯವಾಗಿದ್ದಂಥ ದಿವ್ಯವಾದ ವಸ್ತ್ರಾಭರಣಗಳೆಲ್ಲವೂ ಪ್ರಾಪ್ತವಾಗಿದೆ. ಎದ್ದ ಕೂಡಲೇ ಚಂದ್ರಸೇನಾ ಕರಗಳನ್ನು ಜೋಡಿಸಿ, ಮಹಾರಾಜ ನೀನು ಯಾರು ಎಂಬುದನ್ನು ತಿಳಿಯದೆ ನಿನ್ನನ್ನು ಬಹುವಾಗಿ ಹೀಯಾಳಿಸಿದೆ, ದಯಮಾಡಿ ಕ್ಷಮಿಸು ಎಂಬುದಾಗಿ ಕರಗಳನ್ನು ಜೋಡಿಸಿ ಅಪರಾಧಕ್ಕಾಗಿ ಕ್ಷಮೆ ಬೇಡುತ್ತಿದ್ದರೆ ವಿಕ್ರಮ ನಗುತ್ತ ಹೇಳುತ್ತಿದ್ದಾನೆ, ಅಪ್ಪ ಇದರಲ್ಲಿ ನಿಮ್ಮ ಅಪರಾಧವೇನೂ ಇಲ್ಲ, ನಾನು ಅಹಂಕಾರಿಯಾಗಿ ಶನಿರಾಜನನ್ನ ಬಹುವಾಗಿ ಹೀಯಾಳಿಸಿದ್ದೇ ಇಷ್ಟಕ್ಕೂ ಕಾರಣವಾಗಿದೆ. ಆತನ ಪ್ರಭಾವಕ್ಕೊಳಗಾದವನು ನಾನು ಯಾರಿಗೂ ಗೋಚರನಾಗದೇ ಇದ್ದೆ, ಇದೆಲ್ಲ ಶನಿರಾಜನ ಪ್ರಭಾವ ಅನ್ನುವ ವೇಳೆಗೆ ಚಂದ್ರಸೇನ ಮಹಾರಾಜ ಸ್ವಾಮಿ ನಿಮ್ಮನ್ನು ಕಳ್ಳ ಎಂದು ತೀರ್ಮಾನ ಮಾಡಿದಂತ ಆ ನಂದಯ್ಯ ಶ್ರೇಷ್ಠಿಯನ್ನ ಅಂದಾಗ ಮಹಾರಾಜ ಹೇಳಿದ ಸಾವಧಾನ, ಆತನ ಅಪರಾಧವೂ ಇಲ್ಲ, ಬಾ ಎಂಬುದಾಗಿ ಆತನನ್ನು ಕರೆದುಕೊಂಡು ನಂದಯ್ಯ ಶ್ರೇಷ್ಠಿಯ ಮನೆಗೆ ಬಂದು ತಾನು ಮಲಗಿದ್ದ ಅರೆಯ ಮುಂದುಗಡೆ ನಿಂತು ಆ ಗೋಡೆಯಲ್ಲಿರುವ ಹಂಸ ಪಕ್ಷಿಯನ್ನು ಕೇಳಿದರಂತೆ, ಕೆಲವು ಪಕ್ಷಿಯೇ ಎಲ್ಲಿ, ಅಂದು ನೀನು ನನ್ನ ಕಣ್ಣೆದರಿಗೆ ನುಂಗಿದ ಮುತ್ತಿನ ಮಾಲೆಯನ್ನು ತೆಗೆದುಕೊಂಡು ಬಾ ಎಂದಾಗ ಆ ಹಂಸ ಪಕ್ಷಿಯು ತಾನು ನುಂಗಿದ ಮುತ್ತಿನ ಮಾಲೆಯನ್ನು ತಂದು ಕಕ್ಕಿದೆ. ಮಹಾರಾಜ ಒಪ್ಪಿಸಿ ಹೇಳಿದ, ನಂದಯ್ಯ ಶ್ರೇಷ್ಠಿ ತಿಂದ ಮನೆಗೆರಡನ್ನು ಬಗೆಯುವ ಭಂಡ ಎಂಬ ಕೆಟ್ಟ ಹೆಸರಿನಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು, ಸ್ವೀಕರಿಸು. ಆತ ಕೇಳಿದ, ದೇವ ನನ್ನ ಅಪರಾಧವಾಯಿತು, ನಿನ್ನನ್ನು ಸತ್ಕರಿಸಿದೆ, ಆದರೆ ನಿನ್ನಿಷ್ಟ ಕಷ್ಟಕ್ಕೆ ನಾನೇ ಕಾರಣಭೂತನಾದೆ, ದಯಮಾಡಿ ಕ್ಷಮಿಸು. ವಿಕ್ರಮ ಹೇಳಿದ, ಇದು ಯಾರು ಅಲ್ಲ, ಯಾರಿಂದಲೂ ಏನೂ ಅಲ್ಲ, ನಮ್ಮ ನಮ್ಮ ಗ್ರಹಚಾರಗಳೇ ಹೀಗಾಗುತ್ತಿದೆ, ನಡೀರಿ. ಮಹಾರಾಜ ಹೇಳಿದ, ಸ್ವಾಮಿ ಇದೋ ನಾನು ಮಾಡಿದ ಅಪರಾಧಕ್ಕಾಗಿ ನನ್ನ ಮಗಳಾಗಿರುವ ಚಂದ್ರಸೇನೆಯನ್ನು ತಾವು ವಿವಾಹವಾಗಬೇಕು. ನಂದಯ್ಯ ಶ್ರೇಷ್ಠ ಹೇಳಿದ, ಸ್ವಾಮಿ ನನ್ನದೊಂದು ಪ್ರಾರ್ಥನೆ, ಏನು, ನಾನು ತಮ್ಮಲ್ಲಿ ಮಾಡಿದ ಅಪಚಾರಕ್ಕಾಗಿ ನನ್ನ ಮಗಳಾಗಿರುವ ಆಲೋಲಿಕೆಯನ್ನು ತಾವು ಸ್ವೀಕರಿಸಬೇಕು. ಆಗ ವಿಕ್ರಮ ನಗಿತ ಹೇಳ್ತಾನೆ, ಕಾಲ ಬರುವ ಕಾಲ, ಇರುವ ಕಾಲ, ಹೋಗುವ ಕಾಲ, ಇದ್ದ ಕಾಲದಲ್ಲಿ ಎಲ್ಲವೂ ಸುಖವಾಗಿತ್ತು, ಈಗ ಪರಮಾತ್ಮನ ಕರುಣೆ ಆಗಲಿ ಎಂದಾಗ ವಿವಾಹ ನಡೆಯುತ್ತಿದೆಯಂತೆ, ಸಂಭ್ರಮದಿಂದ ಮದುವೆ ನಡೆಯುತ್ತಿದೆ. ಆ ಮದುವೆ ನಡೆಯುವ ಕಾಲಕ್ಕೆ ಸರಿಯಾಗಿ ಅನೇಕ ದೇಶಗಳನ್ನು ಕಾಡು ನಾಡುಗಳನ್ನೆಲ್ಲ ಅಲಿದಿರತಕ್ಕಂಥ ಈ ವಿಕ್ರಮಾದಿತ್ಯನ ಮಂತ್ರಿಯಾಗಿರ್ತಕ್ಕಂಥ ಭಟ್ಟಿ ಎಂಬಾತ ಬಂದು ಮಹಾರಾಜ ನೋಡಿದ, ಸ್ವಾಮಿ ಇಲ್ಲಿದ್ದೀರಾ, ಜನಗಳೆಲ್ಲರೂ ನಿಮ್ಮ ಸಂದರ್ಶನವಿಲ್ಲದೆ ತತ್ತರಿಸುತ್ತಿದ್ದಾರೆ, ದಯಮಾಡಿಸಿ. ವಿಕ್ರಮಾದಿತ್ಯ ತನ್ನ ಮಂತ್ರಿಯನ್ನು ಗಾಢಾಲಿಂಗನವನ್ನು ಮಾಡಿಕೊಂಡು, ಅಯ್ಯ ಏಳುವರೆ ವರ್ಷಗಳ ಕಾಲ ನಾನು ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸಲು ಈ ಕಾಡು ನಾಡುಗಳನ್ನು ಅಲಿಯುತ್ತಿದ್ದೆ, ಈಗ ಆ ಪರಮಾತ್ಮ ಶನಿರಾಜನ ಕರುಣೆಯಿಂದ ನಾನು ತೃಪ್ತನಾಗಿದ್ದೇನೆ ಅಂದ ಮೇಲೆ ನಡಿ ಹೋಗೋಣ ಅಂತ ಹೇಳಿ ತನ್ನ ಇಬ್ಬರು ಪತ್ನಿಯರನ್ನು ಕರೆದುಕೊಂಡು ನೇರವಾಗಿ ತನ್ನ ಉಜ್ಜಯಿನಿ ನಗರಕ್ಕೆ ಬಂದನಂತೆ. ಉಜ್ಜಯಿನಿ ನಗರಕ್ಕೆ ಬರುತ್ತಾ ಮಹಾನುಭಾವನಾದ ವಿಕ್ರಮ ಅಲ್ಲೊಂದು ದೇಗುಲವನ್ನು ಕಟ್ಟಿಸಿದ್ದಾನೆ, ಶನಿರಾಜನ ದೇಗುಲವನ್ನ ವಿಶೇಷವಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿಸಿದ್ದಾನಂತೆ. ಮಾಡಿಸಿ ಕರಗಳನ್ನು ಜೋಡಿಸಿ ಪ್ರಾರ್ಥಿಸಿದಾಗ ಮಹಾನುಭಾವನಾದ ಶನಿರಾಜನು ಪ್ರತ್ಯಕ್ಷನಾಗಿದ್ದಾನೆ. ಅಯ್ಯ ವಿಕ್ರಮ ಇದೋ ನಾನು ಬಂದಿದ್ದೇನೆ, ಏನು ಬರಬೇಕು? ವಿಕ್ರಮ ಕೈಗಳನ್ನು ಜೋಡಿಸಿದ, ದೇವ ಲೋಕದಲ್ಲಿ ನಿನ್ನ ಪ್ರಭಾವಕ್ಕೆ ಒಳಗಾದವರು ಬಹು ವಿಧವಾದ ಕಷ್ಟಗಳನ್ನು ಅನುಭವಿಸತಕ್ಕಂಥ ಕಾಲ ಬರಬಹುದು, ಅವರಿಗೆ ನಿನ್ನ ಕರುಣೆ ಇರಲಿ. ನಕ್ಕ ಶರೀರಾದ ಹೇಳಿದ, ಅಯ್ಯ ಈಗಾಗಲೇ ನಾನು ಗುರುವೆನ್ನುವ ಬೃಹಸ್ಪತಿಯನ್ನಾಗಲಿ ಹರಿಹರ ಬ್ರಹ್ಮಾದಿಗಳನ್ನಾಗಲಿ ಅವರ ಕಾಡಿದ ಕಥೆಗಳನ್ನು ಕೇಳು ಎಂಬುದಾಗಿ ತನ್ನ ಅನಂತಾನಂತ ಕಥೆಗಳನ್ನೆಲ್ಲವನ್ನು ಹೇಳಿ ಇನ್ನು ಮುಂದೆ ಯಾರು ನಿಷ್ಠೆಯಿಂದ ಭಕ್ತಿಯಿಂದ ಆರಾಧಿಸಿ ನಿನ್ನ ಕಥೆಯನ್ನು ಕೇಳಿ
ಶನಿವಾರದ ದಿನಗಳಲ್ಲಿ ಪೂಜಾದಿ ವಿಶೇಷ ಕೈಂಕರ್ಯಗಳನ್ನು ಮಾಡಿ ಕ್ಷಮಾಪಣೆಯನ್ನು ಕೇಳುತ್ತಾರೋ ಅವರಿಗೆ ನನ್ನ ಎಲ್ಲ ವಿಧವಾದಂತಹ ಕರುಣೆಯೂ ಇದೆ, ಅನುಗ್ರಹವೂ ಇದೆ. ಅವರಿಗೆ ಪ್ರಾಪ್ತವಾಗುವ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಪರಿಹಾರ ಮಾಡ್ತೇನೆ ಎಂಬುದಾಗಿ ಶನಿರಾಜನು ತಾನು ಆಶೀರ್ವಾದ ಮಾಡಿದಾಗ ವಿಕ್ರಮನು ಅನೇಕ ವಿಧದಿಂದ ಪ್ರಾರ್ಥನೆಯನ್ನು ಮಾಡಿದ ಎಂಬತಕ್ಕಂಥ ಈ ಕಥಾಭಾಗಕ್ಕೆ ಈ ಶನಿ ಮಹಾತ್ಮೆಗೆ ನಾವು ಆತನನ್ನು ಕುರಿತು ಮಂಗಳವನ್ನು ಪಾಡುವುದಲ್ಲದೆ ಇನ್ನು ಪ್ರಾಪ್ತವಾಗುವ ದುರಿತ ದೋಷಗಳನ್ನು ಹೋಗಲಾಡಿಸುವು ಎಂದು ಬೇಡುತ್ತಾ ಶನಿರಾಜನ ಕಥೆಗೆ ಮಂಗಳವನ್ನು ಪಾಡೋಣ.

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀ ಶನಿ ಪ್ರಭಾವ. ಎಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
8: ಕಾಲೇಜು ಆಪ್ ನ ಮುಖಾಂತರ ರಿವಿಷನ್ ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

ಆಗ ಹೊಸ ಯೌವನ ಅಂಗಾಂಗಕ್ಕೆ ಎಲ್ ಓ ಪಿ ಪ್ರೇಮ ಪುತ್ಥಳಿ ಐ ಲವ್ ಯು ಮನೆಯ ರಾಣಿಯೇ ಐ ಲವ್ ಯು.

L-O-V-E. ஏமா புத்தண்டி அச்சவு அண்டைய ராணிது I love you.

ಈ ತೋಳ ಸೆರೆಯೇ ಆಸರೆ ಅಬ್ಬಬ್ಬಾ ಉಂಟೆ ಉಂಟೆ ಅಮ್ಮಯ್ಯ ಅಮ್ಮಯ್ಯ ರೂಪು ಸೊಗಸು ಒಳ್ಳೆ ಬಯಸು ಕೆಣಕ ಬೇಡಿ ನನ್ನ ಮನಸ್ಸು ಅಬ್ಬಬ್ಬಾ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.

0: ಸುತ್ತಾಡಿ ತುಂಬಾ ಬಾಯರ್ಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
7: 4000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
11: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
12: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
11: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
13: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
14: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
15: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
16: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸೊ ಇನ್ಯಾಗ್ತಡ ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಭಾವ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಏನು ಅಂತ ಹೇಳಿ ತಿಳಿಸ್ತೀನಿ ಅಂತ ಹೇಳಿ. ಸೊ ಹಾಗಿದ್ರೆ ಯಾವ್ಯಾವ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರು ಏನೇನು ಫೀಡ್ಬ್ಯಾಕ್ಸ್ನ ತಿಳಿಸಿದ್ದಾರೆ ಅಂತ ನೋಡೋಣ. ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅವರು ಸೋಮವಾರ ವಚನ ವಿಹಾರ ಕಾರ್ಯಕ್ರಮ ಹಾಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ಜಾನಪದ ಗೀತೆಗಳು ಹಾಡುವ ಸಂಭ್ರಮ ಚೆನ್ನಾಗಿ ಕೇಳಿಬಂತು. ಪ್ರಸಾರ ಮಾಡಿದ ಶಿವಮೊಗ್ಗ ಬಾನುಲಿಗೆ ಹಾಗೂ ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಅರ್ಪಿತಾ ಮೇಡಮ್, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಚೆನ್ನಾಗಿತ್ತು, ಜಾನಪದದ ಬಾಕಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಮ್ಮ ನಾಡು ಹಾಗೆ ನಮ್ಮ ಸೊಗಡನ್ನ ಇನ್ನಷ್ಟು ನೆನಪು ಮಾಡಿಕೊಡ್ತಿದ್ದೀರಾ, ಧನ್ಯವಾದಗಳು ಅಂತ ಹೇಳಿ ರಮೇಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಇದೇ ರೀತಿ ಕಾರ್ಯಕ್ರಮ ನಡೆಸಿಕೊಡಿ, ಧನ್ಯವಾದಗಳು ಅಂತ ಹೇಳಿ ಅನಂತರಾಜ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಮಹಾಲಕ್ಷ್ಮಿ ಮೇಡಮ್, ಚಿನ್ನಾರಿ ಮುತ್ತು ಎಂದೇ ಹೆಸರುವಾಸಿಯಾಗಿರುವ ನಟ ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ದಿನ ಅವರ ನಟನೆಯ ಹಾಡು ಹಾಡುವ ಟಾಪಿಕ್ ಬಿಂದಾಸ್ ಲೈವ್ನಲ್ಲಿ ಚೆನ್ನಾಗಿ ಮೂಡಿ ಬರುತ್ತಿತ್ತು. ನೀವು ನೀಡಿದ ಅವರ ನಟನೆಯ ಚಿತ್ರಗಳ ಮಾಹಿತಿಯಿಂದ ನಮಗೆ ಸಹಾಯವಾಗಿದ್ದು, ಸೊ ವಿಷಯಕ್ಕೆ ಧನ್ಯವಾದಗಳು ಅಂತ ಹೇಳಿ ಕುಸುಮ ಕೆ ಹೆಚ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮೇಡಮ್, ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಪಂಚಾಕ್ಷರಿ ಅವರು ನೈಸ್ ಪ್ರೋಗ್ರಾಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಆರ್ಜೆ ಅರ್ಪಿತಾ, ಯು ಹ್ಯಾವ್ ವೆರಿ ಸ್ಮೂತಿಂಗ್ ವಾರ್ಮ್ ಅಂಡ್ ಅಟ್ರಾಕ್ಟಿವ್ ವಾಯ್ಸ್. ಬಿಸ್ನೆಸ್ ಇಂಟರ್ವ್ಯೂ ವಿತ್ ಇತಿಹಾಸ್ ಕಲೆಕ್ಷನ್ ಓನರ್ ಮಿಸ್ಟರ್ ಮಾರ್ತಾಂಡ ವಾಸ್ ವೆರಿ ಇನ್ಫಾರ್ಮೇಟಿವ್ ಅಂಡ್ ಹೈಲಿ ಯೂಸ್ಫುಲ್ ಫಾರ್ ಬಿಗಿನರ್ಸ್. ಕೀಪ್ ರಾಕಿಂಗ್ ಅರ್ಪಿತಾ ಅಂತ ಹೇಳಿ ಆಂಟೋನಿ ಮಲ್ಲ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ, ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೂಪರ್ ಆಗಿ ಮೂಡಿ ಬಂತು ಕಾರ್ಯಕ್ರಮ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಂಚಿಕೆ, ಇಂದಿನ ಸಂಚಿಕೆ ತುಂಬ ಚೆನ್ನಾಗಿತ್ತು ಮತ್ತು ಉಪಯುಕ್ತವಾಗಿತ್ತು, ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ರಾಜು ಶಂಕರಘಟ್ಟ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಒಟ್ಟಾರೆ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನಮ್ಮ ಸಂಖ್ಯೆ 9686060729 ಮೆಸೇಜ್ ಮಾಡುವುದರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಿಮ್ಮ ಪ್ರೋತ್ಸಾಹ, ನೀವು ಕಾರ್ಯಕ್ರಮಕ್ಕೆ ನೀಡುವಂತಹ ಫೀಡ್ಬ್ಯಾಕ್ಸ್ ನಮಗೆ ತುಂಬಾನೇ ಮುಖ್ಯವಾಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿದಿರೋ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ

0: ತಕ್ಷಣ ಕರೆ ಮಾಡಿ 9538976 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
1: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ AI ಕ್ರಾಂತಿ.
5: ಪ್ರೀ KGಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ AI ಮೆರಗು, ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
4: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449 3 1. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ?

0: 6266.
1: Yes.
0: Hi, Sanju.
2: Hi, Geeta.
0: Sanju, ನಾ ವೋಟಿಂಗ್ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಭಾರತದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯು ಪ್ರಮುಖ ಮತ್ತು ಅತಿದೊಡ್ಡ ಜೀವನೋಪಾಯದ ಮೂಲವಾಗಿದೆ. ಭಾರತೀಯ ಜನಸಂಖ್ಯೆಯ ಸುಮಾರು 70% ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ವಿಶ್ವ ಕೃಷಿ ರಫ್ತಿನಲ್ಲಿ ಭಾರತವು ಗಮನಾರ್ಹ ಪಾಲನ್ನು ಕೂಡ ಹೊಂದಿದೆ. ನಮ್ಮ ಭಾರತದಲ್ಲಿ ಕೃಷಿ ವಲಯವು ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ಹಳದಿ ಕ್ರಾಂತಿ ಮತ್ತು ನೀಲಿ ಕ್ರಾಂತಿಯಂತಹ ಅನೇಕ ಕ್ರಾಂತಿಗಳಿಗೆ ಸಾಕ್ಷಿಯಾಗಿದೆ. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ವಿಶ್ವ ವ್ಯಾಪಾರ ಸಂಸ್ಥೆ ರಾಷ್ಟ್ರಗಳ ನಡುವೆ ವ್ಯಾಪಾರದ ಮೇಲೆ ಜಾಗತಿಕವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಏಕೈಕ ಸಂಸ್ಥೆಯಾಗಿದೆ. ಈ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ WTO ಸಂಸ್ಥೆ ದೇಶಗಳ ನಡುವಿನ ವ್ಯಾಪಾರವನ್ನು ನಿಯಂತ್ರಣ ಮಾಡುತ್ತೆ. ಆಮದುದಾರರು ಮತ್ತು ರಫ್ತುದಾರರು ತಮ್ಮ ವ್ಯಾಪಾರವನ್ನು ನಿರ್ವಹಿಸಲು, ತಮ್ಮ ವ್ಯವಹಾರವನ್ನು ನಿರ್ವಹಣೆ ಮಾಡಲು ವಿಷಯಗಳನ್ನು ಸುಲಭಗೊಳಿಸುವುದು ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಈ ವಿಶ್ವ ವ್ಯಾಪಾರ ಸಂಸ್ಥೆಯು ಕೆಲವೊಂದು ವಿಶೇಷವಾಗಿ ಒಪ್ಪಂದಗಳನ್ನು, ಹಾಗೆ ಕೆಲವೊಂದು ನಿಯಮಗಳನ್ನು ಜಾರಿಗೆ ತರುತ್ತೆ. ಈ ವಿಶ್ವ ವ್ಯಾಪಾರ ಸಂಸ್ಥೆ ತಂದಂತಹ ಕೆಲವೊಂದಿಷ್ಟು ಒಪ್ಪಂದಗಳು ನಮ್ಮ ರೈತ ಬಾಂಧವರಿಗೆ ಅಷ್ಟೊಂದು ಪೂರಕವಾಗಿರ್ತಾ ಇರಲಿಲ್ಲ. ಸೊ ಅಂತಹ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆಲವೊಂದಿಷ್ಟು ಬದಲಾವಣೆಗಳು ತರುವ ನಿಟ್ಟಲ್ಲಿ ಹೋರಾಟ ಮಾಡುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಯಾವ ರೀತಿಯಲ್ಲಿ ಹೋರಾಟ ಮಾಡುತ್ತೆ, ಯಾವ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಗಳನ್ನು ಮಾಡಿ ಕೆಲವೊಂದು ನಿಯಮಗಳನ್ನು ಜಾರಿಗೆ ತರುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿಂದ ತಿಳಿಯೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
6: ನಮಸ್ತೆ ಅಮ್ಮ. ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲಾ ಶ್ರೋತೃಗಳಿಗೆ, ನಮ್ಮ ರೈತರ ಈ ಚರ್ಚೆಯಲ್ಲಿ ನಿಮ್ಮನ್ನ ಸ್ವಾಗತ ಮಾಡ್ತಾ. ಇವತ್ತು ಕಳೆದ ಸಾರಿ ನಾವು ಭಾರತ ದೇಶ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ವ್ಯವಸಾಯ ಸಂಬಂಧಿತ ವಿಷಯಗಳನ್ನು ಜೋಡಿಸಿದ ಮೇಲೆ ಅಫ್ಟರ್ ಇನ್ಕ್ಲೂಡಿಂಗ್ ದ ಇಂಡಿಯನ್ ಅಗ್ರಿಕಲ್ಚರ್ ಇನ್ WTO ಟರ್ಮ್ಸ್ ಏನೇನು ಆಯಿತು ಅನ್ನೋದ್ರ ಬಗ್ಗೆ, ಆ WTO ಅಂಗಸಂಸ್ಥೆಗಳು ಅನ್ನೋದ್ರ ಬಗ್ಗೆ ನಾನು ಕಳೆದ ಸಾರಿ ನಿಮ್ಮಿಂದ ಮಂಡನೆ ಮಾಡಿದ್ದೆ. ಆ ಸಂಸ್ಥೆಗಳ ಮೂಲಕ ಭಾರತದ ಕೃಷಿ ಸಂಬಂಧಿತ ಒಪ್ಪಂದಗಳಲ್ಲಿ ಆದಂತ ಒಪ್ಪಂದಗಳು ಮತ್ತು ಅದರಲ್ಲಿ ಹೇಗೆ ನಮ್ಮ ಭಾರತ ಸರ್ಕಾರ ಪ್ರತಿಕ್ರಿಯೆ ಮಾಡ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ, ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ಭಾರತೀಯ ಕಿಸಾನ್ ಯೂನಿಯನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡಿದ್ವು ಅಂತ ಹೇಳಿ ನಾವಿವತ್ತು ಮಾತಾಡೋಣ. ಇದರಲ್ಲಿ WTO ಸ್ಪೆಷಲ್ ಅಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಒಂದು ಅಗ್ರಿಮೆಂಟ್ ಆಗಿದೆ. ಇಂದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿದೆ. ಎಫ್ ಟಿ ಎಸ್ ಅಂತ ಹೇಳಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಒಂದು ಆಗಿದೆ. ಆರ್ ಟಿ ಎ ಎಸ್ ಅಂದ್ರೆ ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಒಂದು ಆಗಿದೆ. ಆರ್ ಸಿ ಇ ಎಫ್ ಇ ಪಿ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಒಂದು ಆಗಿದೆ. ಹಾಗೆಯೇ ಟ್ರೇಡ್ ಅಂಡ್ ರಿಲೇಟೆಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಭೌತಿಕ ಸನದು, ಈ ವಿಷಯದಲ್ಲೂ ಕೂಡ ಅಗ್ರಿಮೆಂಟ್ಗಳಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಇವತ್ತು ಮಾತಾಡ್ತಕ್ಕಂಥದ್ದು, ನಮ್ಮ ಭಾರತ ಸರ್ಕಾರ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಹೇಗೆ ನಮ್ಮ ಒಪ್ಪಂದಗಳು ಜಾರಿಗೆ ಬರ್ತವೆ, ಅದರಿಂದ ರೈತರಿಗೆ ಆಗ್ತಕ್ಕಂಥ ಮತ್ತು ಕೃಷಿ ಕ್ಷೇತ್ರದ ಕೃಷಿ ವ್ಯಾಪಾರಿತ ಸಂಬಂಧಿತವಾಗಿ ಏನು ಅಪರಾಧಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ದೊಡ್ಡ ಚಳುವಳಿಯನ್ನು ಹೈದರಾಬಾದಲ್ಲಿ ಮಾಡ್ತೀವಿ. ನಾವು ಹೈದರಾಬಾದ್ನಲ್ಲಿ 19ನೇ ಸುತ್ತಿನ ಪ್ರಾದೇಶಿಕ ಅಂದ್ರೆ ಸಮಗ್ರ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವದ ಒಪ್ಪಂದದ 19ನೇ ಸುತ್ತಿನ ಮಾತುಕತೆ ಭಾರತದ ಹೈದರಾಬಾದ್ನಲ್ಲಿ ಆಯೋಜಿಸ್ತಾರೆ. ಅದೇ ಸಂದರ್ಭಕ್ಕೆ ರೈತ ಸಂಘಟನೆ ಅಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಪ್ರಾದೇಶಿಕ ಒಪ್ಪಂದದಲ್ಲಿ ಸಮಗ್ರ ಆರ್ಥಿಕ ನೀತಿಯಲ್ಲಿ ಏಷ್ಯಾ ಸ್ಪೆಸಿಫಿಕ್ ದೇಶಗಳ 16 ದೇಶಗಳು ಅದರಲ್ಲಿ ಭಾಗವಹಿಸ್ತಾರೆ. ಇದು 19ನೇ ಸುತ್ತಿನ ಮಾತುಕತೆ ನಡೀತದೆ. ಬಹಳ ಗೌಪ್ಯವಾಗಿ ಈ ಸಭೆಯನ್ನು ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಎಕನಾಮಿಕ್ ಮತ್ತು ವಿಜ್ಞಾನಿಗಳು 700 ಜನರು ಭಾಗವಹಿಸುತ್ತಾರೆ. ಅದರಲ್ಲಿ ಇದು ಈ ನವ ಉದಾರೀಕರಣ ಮತ್ತು ಕಾರ್ಪೊರೇಟ್ ಜಾಗತೀಕರಣ 32 ವರ್ಷ ಆಗಿದೆ. ಆ ಸಮಯಕ್ಕೆ 32 ವರ್ಷ ಆಗಿತ್ತು. ಆಗ ರೈತರ ಮೇಲೆ ಅವರ 9 ವಿದೇಶಿ WTO ಉದ್ದೇಶ ಮತ್ತು ಗುರಿ ಮತ್ತು ಉದ್ದೇಶಗಳಿಗೆ ನಾನು ಹಿಂದಿನ ಸಭೆಯಲ್ಲಿ ಮಾತಾಡ್ತಾ 9 ಅವರ ಗುರಿ ಮತ್ತು ಉದ್ದೇಶಗಳಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಎಲ್ಲವೂ ಒಳ್ಳೆಯದೇ ಆಗಿದೆ, ಆದರೆ ಅವರ ಕಾರ್ಯಾಚರಣೆ ವಿಧಾನಗಳಲ್ಲಿ ತಪ್ಪಿದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾನು, ಅದಕ್ಕೆ ಭಾರತ ಏನು ರೀತಿ ತಯಾರಾಗಬೇಕು, ಭಾರತದ ನಿಲುವು ಹೇಗಿರಬೇಕು ಮತ್ತು ಒಳಾಡಳಿತ ಭಾರತದ ಇಂಟೀರಿಯರ್ ಗವರ್ನಮೆಂಟ್ ಹೇಗೆ ಅದಕ್ಕೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಕಳಸಾಡಿ ನಾನು ಮಾತಾಡ್ತಾ ಹೇಳಿದ್ದೆ. ಈಗ ಈ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಏನಿದೆ, ಇದು ಯಾವ ರೀತಿ ರೈತನಲ್ಲಿ ಬಿಕ್ಕಟ್ಟು ಮಾಡ್ತದೆ ಅನ್ನೋದಕ್ಕೆ ನಿಮಗೆ ತುಂಬಾ ಹೆಚ್ಚು ಉದಾಹರಣೆಗಳು ಬೇಡ. ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಸುಗ್ಗಿ ಕಾಲದಲ್ಲಿ ಎಲ್ಲಾ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತದೆ, ಎಲ್ಲ ಕುಸಿತದೆ. ಈಗ ನೋಡಿ, ಭತ್ತ ಹಾರ್ವೆಸ್ಟ್ ಆಗ್ತಾ ಇದೆ, ಮೆಕ್ಕೆಜೋಳ ಹಾರ್ವೆಸ್ಟ್ ಆಗ್ತಾ ಇದೆ, ಮಾವಿನ ಫಸಲು ಹಾರ್ವೆಸ್ಟ್ ಆಗ್ತಾ ಇದೆ, ಎಲ್ಲದ ಬೆಲೆ ಬಹಳ ಕೆಳಮಟ್ಟಕ್ಕೆ ಕುಸಿದಿದೆ. ಅಂದ್ರೆ ರೈತನಿಗೆ ಉತ್ಪಾದನಾ ವೆಚ್ಚವನ್ನು ಕೂಡ ಭರಿಸಲಾಗದಂತ ಮಾರುಕಟ್ಟೆ ಸೃಷ್ಟಿಯಾಗಿದೆ. ರೈತ ಆ ಬೆಲೆಗೆ ಅವನು ಮಾರಲೇಬೇಕಾದಂತ ಸನ್ನಿವೇಶವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಹೀಗಾಗಿ ನಮ್ಮ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ರೀತಿಯ ಒಪ್ಪಂದಗಳಿಗೆ ರುಜು ಹಾಕಿದ ಮೇಲೆ ಆ ಒಪ್ಪಂದಗಳ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಅಥವಾ ಒಳ್ಳೆ ಪರಿಣಾಮಗಳಾದ್ರೆ ಹೇಗೆ ಸದುಪಯೋಗ ಪಡಿಸ್ಕೋಬಹುದು, ದುಷ್ಪರಿಣಾಮಗಳಾದ್ರೆ ಅವುಗಳನ್ನು ಹೇಗೆ ನಾವು ಕೌಂಟ್ ಮಾಡ್ತಕ್ಕಂಥ ಅಡ್ರೆಸ್ ಮಾಡ್ತಕ್ಕಂಥ ನಿಲುವು ಹೇಗಿರಬೇಕು, ತಯಾರಿ ಹೆಂಗಿರ್ಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ನಾವು ವಿಶೇಷವಾಗಿ ಇವತ್ತನ್ನ ಗಮನ ಹರಿಸಬೇಕಾಗತ್ತೆ.
5: ಓಕೆ ಸರ್, ಹಾಗಾದ್ರೆ ಇದರಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಯಾವ ರೀತಿಯ ಹೋರಾಟ ಮಾಡುತ್ತೆ, ಯಾವ ರೀತಿಯಲ್ಲಿ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ವಿಶ್ವ ವಾಣಿಜ್ಯ ಸಂಸ್ಥೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನು ತರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಈ ಪ್ರಯತ್ನಗಳು ನಮ್ಮ ರೈತ ಬಾಂಧವರಿಗೆ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಮಾಡಿ ಹೋರಾಟ ಕೂಡ ಮಾಡುತ್ತೆ. ಅದ್ರ ಬಗ್ಗೆ ಈ ದಿನ ನಮ್ಮ ರೈತ ಮುಖಂಡರು ಮತ್ತು ಚಳವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು ತಿಳಿಸ್ತಾ ಇದ್ರು. ಇದ್ರ ಬಗ್ಗೆ ಮತ್ತೊಂದಿಷ್ಟು ವಿಷಯಗಳನ್ನ ಅವರಿಂದ ತಿಳಿತಾ ಹೋಗೋಣ.
1: ಬೌದ್ಧಿಕ ಸ್ವತ್ತು ಮತ್ತು ಕೃಷಿ ವಿದೇಶಿ ಬಂಡವಾಳ ಹೂಡಿಕೆಗೆ ಮಾತನಾಡುವಾಗ ಬಹಳ ಮುಖ್ಯವಾಗಿ ಈ ಬೆಲೆ ಕುಸಿತದ ಬಗ್ಗೆನೇ ಆಗತ್ತೆ. ಯಾಕೆಂದ್ರೆ ಇಲ್ಲಿ ರೈತನ ಸುಗ್ಗಿ ಕಾಲದಲ್ಲಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡ್ತಕ್ಕಂಥ ಮಧ್ಯವರ್ತಿಗಳು, ದಾಸ್ತಾನು ಮಾಡ್ತಕ್ಕಂಥ ಮಧ್ಯವರ್ತಿಗಳು, ಮತ್ತೆ ಸುಗ್ಗಿ ಮುಗಿದ ಮೇಲೆ ತಮಗೆ ತಾವೇ ಕೃತಕವಾದಂತಹ ಬೆಲೆಯನ್ನು ಹೆಚ್ಚಿಸ್ತಾ ಮಾರುಕಟ್ಟೆಯಲ್ಲಿ ಆರ್ಟಿಫಿಷಿಯಲ್ ಇನ್ಕ್ರೀಸ್ ಇನ್ ಮಾರ್ಕೆಟ್ ವ್ಯಾಲ್ಯೂ, ಅದು ಗ್ರಾಹಕನಿಗೆ ಅಂದ್ರೆ ಖರೀದಿ ಮಾಡಿ ಊಟ ಮಾಡ್ತಕ್ಕಂಥ ಖರೀದಿದಾರನಿಗೆ, ಗ್ರಾಹಕನಿಗೆ ದುಬಾರಿ ಆದ್ರೂ ಕೂಡ ಯಾವುದೇ ಚಿಂತೆನೂ ಮಾಡದಲ್ಲೇನೆ ಕಡಿಮೆಯಲ್ಲಿ ರೈತನ ಹತ್ರ ಖರೀದಿ ಮಾಡೋದು, ಮಾರುಕಟ್ಟೆಯಲ್ಲಿ ದುಬಾರಿ ರೇಟಿಗೆ ಮಾರ್ತಕ್ಕಂಥದ್ದು. ಇದರ ಮೇಲೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ, ನಾವು WTO ಒಪ್ಪಂದದಲ್ಲಿ ಭಾರತದ ಕೃಷಿಯನ್ನ ತಂದ ಮೇಲೆ ಇದು ಲಾಭ ಯಾರಿಗಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗಿತ್ತು, ಗಮನಿಸ್ಲಿಲ್ಲ. ಹಾಗಾದ್ರೆ ಇದು ಲಾಭ ಯಾರಿಗಾಗ್ತಿದೆ ಅಂದ್ರೆ ಭಾರತದ ಯಾರು ಮಧ್ಯವರ್ತಿಗಳು ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಿ ದಾಸ್ತಾನು ಮಾಡಿ ಎಕ್ಸ್ಪೋರ್ಟ್

ಮಾಡ್ತಾನೆ, ಹೊರದೇಶಗಳಿಗೆ ರವಾನೆ ಮಾಡ್ತಾನೆ, ರಫ್ತು ಮಾಡ್ತಾನೆ, ಅವನಿಗೆ ಇದು ಅನುಕೂಲ ಆಗತ್ತೆ, ಖರೀ ಉತ್ಪಾದಕನಿಗೆ ಅದರಿಂದ ಏನೂ ಲಾಭ ಆಗಲ್ಲ. ಹಾಗಾದ್ರೆ ಅವನು ಖರೀದಿ ಮಾಡಿ ಕಡಿಮೆ ಬೆಲೆ ಖರೀದಿ ಮಾಡಿ ದುಬಾರಿ ರೇಟಿಗೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಕ್ಕಂತ ಕಾಯ್ದೆಯನ್ನ ಭಾರತ ಸರ್ಕಾರಕ್ಕೆ ನಾವೇನ್ ಹೇಳಿದ್ವಿ, ನೀವು ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಗೋಧಿ, ಭತ್ತ, ರಾಗಿ, ದ್ವಿದಳ ಧಾನ್ಯಗಳು, ತೊಗರಿಕಾಳು ಇತ್ಯಾದಿ ಇತ್ಯಾದಿ ನಮಗೆ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಭಾರತ ಸರ್ಕಾರ ಒತ್ತಾಯ ಮಾಡಿದ್ವಿ. ನಾವು ಕನಿಷ್ಠ ಬೆಂಬಲ ಬೆಲೆಯನ್ನಾದ್ರೂ ನೀವು ನಿಗದಿ ಮಾಡಿ ಅಂತೇಳಿ, ಆಗ ಭಾರತ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನ, ಸ್ವಾಮಿನಾಥನ್ ವಿಜ್ಞಾನಿಯನ್ನು ಅಪಾಯಿಂಟ್ ಮಾಡಿ ಸ್ವಾಮಿನಾಥನ್ ವರದಿ ಬಂದ ಮೇಲೆ ಭಾರತದಲ್ಲಿ MSP ಡಿಕ್ಲೇರ್ ಆಯ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ, ಕನಿಷ್ಠ ಬೆಂಬಲ ಬೆಲೆ. ಅದನ್ನ ಇಲ್ಲಿಯವರೆಗೂ ಪ್ರಯತ್ನ ಮಾಡಿದ್ರೆ ಕನಿಷ್ಠ ಬೆಂಬಲಗಿಂತ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಖರೀದಿ ಆಗ್ತಾ ಇದೆ. ಇದೆಲ್ಲವೂ ಬರೋದು ರೀಜನಲ್ ನನಾಗ RCP EF ಅಂತ ಹೇಳಿದ್ರೆ ಅದರ ವ್ಯಾಪ್ತಿಯಲ್ಲೇ ಬರ್ತದೆ. ಕಡಿಮೆ ಬೆಲೆಯಲ್ಲಿ ಖರೀದಿ ಆಗ್ತಾ ಇದ್ರು, ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಆಹಾರದ ದ್ವಿದಳ ಧಾನ್ಯಗಳ ಬೆಲೆ ಕುಸಿತ ಆಗಿದ್ರು ಕೂಡ ಯಾವುದೇ ಸರ್ಕಾರಗಳು ಅದರ ಕಡೆ ಗಮನ ಹರಿಸಲ್ಲ. ಯಾಕೆ ಬೆಲೆ ಕುಸಿತು, ಇದು ತಪ್ಪೇನಾಗಿದೆ, ಆಡಳಿತದಲ್ಲಿ ತಪ್ಪಿದೆಯಾ, ಖರೀದಿದಾರರಲ್ಲಿ ತಪ್ಪಿದೆಯಾ, ವಿತರಣೆದಾರದ ತಪ್ಪಿದೆಯಾ, ಇವರಲ್ಲಿ ಹುಡುಕ್ಬೇಕಾಗಿತ್ತು. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ಗಮನ ಕೊಡಲಿಲ್ಲ. ಅದಕ್ಕೆ ನಾವು ಮಾಡಿದಂತ ದೊಡ್ಡ ಚಳುವಳಿ ಅಂದ್ರೆ MSPಗೆ ಮಿನಿಮಮ್ ಬೆಂಬಲ ಬೆಲೆಗೆ ಕಾಯ್ದೆಯನ್ನು ತನ್ನಿ, ಅಂದ್ರೆ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿಯನ್ನ ಕೊಡಿ. ಅಂದ್ರೆ MSP ಬೆಲೆಯನ್ನ ಭಾರತ ಸರ್ಕಾರ, ವಿಜ್ಞಾನಿಗಳ ತಂಡ, ಯಾರೇ ರಾಜಕಾರಣಿಗಳು, ಯಾರೇ IAS ಅಧಿಕಾರಿಗಳು ಮಾಡುವ ಬೆಲೆ ಅಲ್ಲ ಅದು, ವಿಜ್ಞಾನಿಗಳ ತಂಡ, ಆ ತಂಡ ಅಧ್ಯಯನಗಳು ಮಾಡಿ ಇಡೀ ರಾಷ್ಟ್ರದ ಯೂನಿವರ್ಸಿಟಿಗಳಲ್ಲಿ ಉತ್ಪಾದನಾ ವೆಚ್ಚಗಳನ್ನ ತರಿಸಿ ಅದನ್ನ ಲೆಕ್ಕಾಚಾರ ಮಾಡಿ ಯಾವ ಬೆಲೆ ಈ ವರ್ಷ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ರೈತ ಮಾರುಕಟ್ಟೆಯಲ್ಲಿ ಕಬ್ಬಿಣದ ಬೆಲೆ, ಟ್ರ್ಯಾಕ್ಟರ್ ಬೆಲೆ, ಟಿಲ್ಲರ್ ಬೆಲೆ, ಹಾಗಿನ ಗೊಬ್ಬರದ ಬೆಲೆ, ಹಾಗಿನ ಕಳೆನಾಶಕ ಮತ್ತು ಮೆಡಿಸಿನ್ಗಳ ಬೆಲೆ, ಇವೆಲ್ಲವನ್ನು ಉತ್ಪಾದನಾ ವೆಚ್ಚದಲ್ಲಿ ಸೇರಿಸಿ ಮತ್ತೆ ಅವನಿಗೆ ಅದರ ಮೇಲೆ ರೈತನ ಜೀವನೋಪಾಯಕ್ಕೆ ಅವನು ಅವನ ಹೆಂಡತಿ ಅವನ ಮಕ್ಕಳಿಗೆ 15% ಲಾಭಾಂಶವನ್ನಿಟ್ಟು ಡಿಕ್ಲೇರ್ ಮಾಡ್ತಕ್ಕಂಥದ್ದು MSP. ಈ MSP ಬೆಲೆಗಿಂತ ಕಡಿಮೆ ಖರೀದಿ ಆಗ್ತಾ ಇದೆ, ರೈತರನ್ನ ಲೂಟಿ ಮಾಡ್ತಾ ಇದ್ದಾರೆ ಮಧ್ಯವರ್ತಿಗಳು ಅಂತ ಗೊತ್ತಿದ್ರು ಕೂಡ ಸರ್ಕಾರಗಳು ಮೌನ ವಹಿಸ್ತವೆ. ಅದಕ್ಕೆ ನಾವು ಕೇಳಿದ್ದೇನು, ಸರ್ಕಾರ ರೈತ ಬೆಳೆದಂತ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಿ ದಾಸ್ತಾನು ಮಾಡಕ್ ಆಗಲ್ಲ, ನಮಗೂ ಗೊತ್ತು. ಅಷ್ಟು ಭಾರತದ ಸರ್ಕಾರದ ಹತ್ರ ದುಡ್ಡು ಇಲ್ಲ, ರಾಜ್ಯ ಸರ್ಕಾರದ ಹತ್ರನು ಇಲ್ಲ, ಮಧ್ಯವರ್ತಿಗಳು ಖರೀದಿ ಮಾಡ್ತಾರೆ, ಮಾಡ್ಲಿ, ನಮ್ದು ಆತಂಕ ಇಲ್ಲ. ಆದ್ರೆ ಯಾವುದೇ ಮಧ್ಯವರ್ತಿ ಅಥವಾ ಸರ್ಕಾರದ ಏಜೆನ್ಸಿ ಯಾವುದೇ ರೈತನ ಬೆಳೆಯನ್ನು ಖರೀದಿ ಮಾಡ್ಬೇಕಾದ್ರೆ ಬೆಳೆಗಳನ್ನ ಬೆಂಬಲ ಬೆಲೆಗಿಂತ ಕಡಿಮೆ ಖರೀದಿ ಮಾಡಬಾರದು, ಖರೀದಿ ಮಾಡಿದರೆ ಶಿಕ್ಷಾರ್ಹ ಅಪರಾಧ ಅನ್ನುವಂತ ಒಂದು ಕಾಯ್ದೆಯನ್ನ ತನ್ನಿ ಅಂತ ಹೇಳಿ ನಾವು ಭಾರತ ಸರ್ಕಾರದ ಮುಂದೆ ಕಳೆದ 8-10 ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಅದರಲ್ಲಿ ಬಹಳ ದೊಡ್ಡ ಹೋರಾಟ ಆಗಿದ್ದರಿಂದ ನೀವು ನೋಡಿದ ಹಾಗೆ ದೆಹಲಿಯಲ್ಲಿ 3.5 ವರ್ಷ ಅಲ್ಲಿ ಡೆಲ್ಲಿ ಬಾರ್ಡರ್ ಚಳವಳಿ ಆಗಿದ್ದು ನೀವೆಲ್ಲ ನೋಡಿದ್ದೀರಿ. ಮತ್ತೆ 700 ಜನ ಹೆಚ್ಚು ರೈತರು ಅದರಲ್ಲಿ ಹತ್ಯೆ ಆಗಿದ್ದು ನೋಡ್ತಿದ್ರಿ, ಪ್ರಾಣ ಕೊಟ್ಟಿದ್ದು ದಾಖಲೆ ಆಗಿದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಅಂದ್ರೆ, ಒಂದು ಸರ್ಕಾರ ವಿಧಾನ ಅಂಡರ್ ದಿ ಪಾರ್ಲಿಮೆಂಟ್ ಸೆಷನ್, ಅದೇನು ಬೀದಿ ಮೇಲೆ ಹೇಳೋರಲ್ಲ, ಅಂಡರ್ ದಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಆದಂತ ತೀರ್ಮಾನಗಳಿಗೆ ಕಾನೂನು ಚೌಕಟ್ಟಿಗೆ ತರಲಿಕ್ಕೆ ಇಷ್ಟು ಗೊಂದಲವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಗೋದೇ ಇಲ್ಲ ಅಂತ ಹೇಳಿ ಬಟ ಬಂದು ಸರ್ಕಾರಗಳನ್ನು ಬದಲಾಯಿಸೋ ಮಟ್ಟು ಜನ ಚುನಾವಣೆಯಲ್ಲಿ ಒಂದು ಸರ್ಕಾರವನ್ನು ಸೋಲಿಸಿ ಇನ್ನೊಂದು ಸರ್ಕಾರವನ್ನು ತಂದ್ರು ಕೂಡ 700 ಜನ ಪ್ರಾಣ ಬಿಟ್ಟರು ಕೂಡ ಅದಕ್ಕೊಂದು ಕಾಯ್ದೆ ತರಲಿಲ್ಲ ಅಂತಂತಾರೆ ಅಂದ್ರೆ ಅದರಿಂದ ಯಾವ ಶಕ್ತಿಗಳಿದ್ದಾವೆ ಅನ್ನೋದನ್ನ ನಾವು ಇಲ್ಲಿ

0: ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಭಾರತದ ಆಹಾರ ಸಾರ್ವಭೌಮತ್ವವನ್ನ, ಬೀಜೋತ್ಪಾದನೆಯ ಸಾರ್ವಭೌಮತ್ವವನ್ನ ವಿದೇಶಿ ಕಂಪನಿಗಳಿಗೆ ಕೈ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋ ಕಾಲ ಅಲ್ಲ ಇದು. ಭಾರತದ ಆಹಾರ ಸಾರ್ವಭೌಮತ್ವವನ್ನ ಜೋಪಾನ ಮಾಡಲಿಕ್ಕೆ ನಮ್ಮ ಹೋರಾಟ. ನನ್ನ ಬರೀ ನನ್ನ ಜೀವನದ ಮಟ್ಟ, ನನ್ನ ಸಾಲವನ್ನು ತೀರಿಸ್ಕೊಳ್ಳಲ್ಲ. ಭಾರತದ ಆಹಾರ ಸಾರ್ವಭೌಮತ್ವವನ್ನ ಸ್ವಾತಂತ್ರ್ಯ ಬಂದ ನಂತರ ನಾವೇ ಡಿಕ್ಲೇರ್ ಮಾಡ್ಕೊಳ್ತೀವಿ ಆಹಾರ ಸಾರ್ವಭೌಮತ್ವದ ಬಗ್ಗೆ ಅಗ್ರಿಕಲ್ಚರ್ ಅಗ್ರಿಮೆಂಟ್ಸ್ ಅಲ್ಲಿ. ಹಾಗಾಗಿ ಆ ಒಂದು ಕೃಷಿ ಸಂಬಂಧಿತವಾದ ಸಾರ್ವಭೌಮತ್ವವನ್ನು ಜೋಪಾನೆ ಮಾಡಲಿಕ್ಕೆ ಈ MSPಗೆ ಒಂದು ಚೊಕ್ಕಟವಾದಂತ ಅಚ್ಚುಕಟ್ಟಾದ ಕಾನೂನು ವ್ಯಾಪ್ತಿಗೆ ತನ್ನಿ, ಕಾನೂನು ಚೌಕಟ್ಟಿಗೆ ತನ್ನಿ ಅಂತೇಳಿ ನಮ್ಮ ಹೋರಾಟ ಮುಂದುವರೆದಿದೆ. ಈಗಲೂ ಕೂಡ ಅದನ್ನ ಮಾಡಲಿಕ್ಕೆ ಆಗಲ್ಲ, ಇದನ್ನ ನಾವು ಖಂಡಿಸ್ತೀವಿ ಅನ್ನೋದು ರೈತ ಚಳವಳಿಯ ವಾದ. ಇಷ್ಟನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ಒಪ್ಪಂದಗಳು ಆಗ್ತಕ್ಕಂಥ ದುಷ್ಪರಿಣಾಮಗಳು, ಭಾರತ ಸರ್ಕಾರ ಮಾಡಬೇಕಾದ ಕರ್ತವ್ಯಗಳು, ರಾಜ್ಯ ಸರ್ಕಾರ ಮಾಡುವ ಕರ್ತವ್ಯಗಳು ಮುಂದೆ ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಮ್ಮ ರೇಡಿಯೋ ಶಿವಮೊಗ್ಗ ಸಂಸ್ಥಾಪಕರಿಗೆ ಹಾಗೂ ಅಲ್ಲಿಯ ಸಿಬ್ಬಂದಿಯವರು ರೈತರ ಮಾತುಗಳನ್ನು ಇದನ್ನು ಬಿತ್ತರಿಸಿ ಜನರಿಗೆ ಕೇಳುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಮ್ಮ ಸಿಬ್ಬಂದಿಗೆ ರೈತರ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ಈ ಸಂಚಿಕೆಯ ಮಾತನ್ನ ನಾನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಅಮ್ಮ.
1: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಧನ್ಯವಾದ. ಧನ್ಯವಾದ.
1: ಇದಾಗಿತ್ತು ಸ್ನೇಹಿತರೆ ಈ ದಿನದ ಚಳುವಳಿಗಳ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಚಳುವಳಿಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿಂದ ತಿಳಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
8: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
11: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
11: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
3: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
4: ನಮಸ್ಕಾರ ಶೈಲಜಾ.
3: ಈ ಹಿಂದೆ ಚರ್ಚೆನಲ್ಲಿ ನಾವು IoT ಸಾಧನಗಳ, ಅಂತರ್ಜಾಲ ಈ ವಿಷಯಗಳೆಲ್ಲ ಕೂಲಂಕುಷವಾಗಿ ತಿಳಿಸ್ಕೊಟ್ರಿ. ಇವತ್ತಿನ ದಿನ ಟೆಕ್ನಾಲಜಿ ವಿಷಯದಲ್ಲಿ ಜಗತ್ ಸಾಕಷ್ಟು ಮುಂದುವರೆದಿದ್ರು ಸಹ ನಮ್ಮ ಗ್ರಾಮಗಳಲ್ಲಿ, ಅದರಲ್ಲೂ ಗುಡ್ಡಗಾಡು, ತಗ್ಗು ಪ್ರದೇಶ, ಮಲೆನಾಡು, ಬಯಲುಸೀಮೆ, ಹೀಗೆ ಇಂಥ ಕಡೆಗಳಲ್ಲಿ ಇಂಟರ್ನೆಟ್ ಸಿಗೋದಿಲ್ಲ ಅಂತ ಹೇಳ್ತೀವಿ, ಫೋನೇ ಸಿಗೋದಿಲ್ಲ. ಅಂಥದ್ರಲ್ಲಿ ಈ ತಂತ್ರಜ್ಞಾನಗಳನ್ನ, ಅಂದ್ರೆ ಟೆಕ್ನಾಲಜಿಗಳನ್ನ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಬಳಸೋದಿಕ್ಕೆ ಸಾಧ್ಯವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ.
4: ಕರೆಕ್ಟ್, ನೀವು ಕ್ವಶನ್ ಕೇಳಿದ್ದು. ಯಾಕೆಂದ್ರೆ ಮೊನ್ನೆ ಎಲ್ಲ ಮಾತಾಡಿದ್ವಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, IoT ಅಂತ ಮಾತಾಡಿದ್ವಿ. ಅದಕ್ಕೆ ಮುಂಚೆ ವರ್ಕ್ ಫ್ಲೋ ಆಟೋಮೇಷನ್ ಮಾತಾಡಿದ್ವಿ, ನ್ಯಾವಿಗೇಟರ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಮಾತಾಡಿದ್ವಿ. ಈ ಏನ್ ಟೆಕ್ನಾಲಜಿ ಮಾಡಬೇಕಾದ್ರೂ ಇಂಟರ್ನೆಟ್ ಬಹಳ ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಹೇಳ್ತಾ ಇದ್ವಿ ಜನರಿಗೆ ರೋಟಿ ಕಪ್ಡಾ ಅವ್ರ ಮಕಾನ್ ಅಂತ,
3: ಅಂದ್ರೆ
4: ರೊಟ್ಟಿ ಕೊಡು, ರೊಟ್ಟಿ ಕೊಡು, ಬಟ್ಟೆ ಕೊಡು, ಮನೆ ಕೊಡು ಅಂತ. ಇವಾಗ ಆಕ್ಚುಯಲ್ ಆಗಿ ರೋಟಿ ಕಪ್ಡಾ ಮಕಾನ್ ಜೊತೆಗೆ ಬ್ರಾಡ್ ಬ್ಯಾಂಡ್ ಕೊಡು ಅಂತ. ಇದು
3: ಮೂಲಭೂತ
4: ಸೌಕರ್ಯ ಇವಾಗ, ಗೊತ್ತಾಯ್ತಾ? ಬರೀ ರೋಟಿ ಕಪ್ಡಾ ಮಕಾನ್ ಅಲ್ಲ, ಬ್ರಾಡ್ ಬ್ಯಾಂಡ್ ಕೊಡ್ಲೇಬೇಕು. ಇವಾಗ ಏನಾಗ್ಬಿಟ್ಟಿದೆ, ಇಂಟರ್ನೆಟ್ ಅಂದ್ರೆ ನಿಮ್ಗೆ ನಗರಗಳಲ್ಲಿ ಬೇಕಾಸ್ಟ್ ಆಪ್ಟಿಕಲ್ ಫೈಬರ್ ಎಳೆದು ಬಿಡ್ತಾರೆ. ಅದರಿಂದ ಪ್ರತಿ ಮನೆಗೂ ಇಂಟರ್ನೆಟ್ ಸಿಗೋದು ಬಹಳ ಈಸಿ,
3: ಸ್ಪೀಡ್ ಚೆನ್ನಾಗಿರುತ್ತೆ,
4: ಏನ್ ಬೇಕಾದ್ರೂ ಉಪಯೋಗಿಸ್ಬೋದು. ಆದ್ರೆ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 600,000 ಹಳ್ಳಿಗಳಿದೆ ನಮ್ಮ ದೇಶದಲ್ಲಿ. 600,000 ಹಳ್ಳಿನಲ್ಲಿ ನಾವು ಇಂಟರ್ನೆಟ್ ಕೊಡಬೇಕಾದ್ರೆ ಅದಕ್ಕೆ ಆಪ್ಟಿಕಲ್ ಫೈಬರ್ ಎಳಿಬೇಕು. ಆಪ್ಟಿಕಲ್ ಫೈಬರ್ ಎಳಿಬೇಕು ಅಂದ್ರೆ ಅದಕ್ಕೆ ಹಳ್ಳ ತೋಡ್ಬೇಕು, ಜನ ಕರ್ಕೊಂಡು ಹೋಗ್ಬೇಕು, ಅದನ್ನ ಎಳಿಬೇಕು, ಒಂದು ಮನೆಗೂ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಕೊಡಬೇಕು. ಇದು ಒಳ್ಳೆ ಐಡಿಯಾ ಏನೋ ಇದೆ, ಅದಕ್ಕೆ ಭಾರತ್ ನೆಟ್ ಅಂತ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ರು ಕೇಂದ್ರ ಸರ್ಕಾರದವರು. ಬಟ್ ಅದನ್ನ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ.
3: ಹಾಗಿದ್ರೆ ನಮ್ಮ ವಿಜ್ಞಾನಿಗಳು ಅದಕ್ಕೂ ಒಂದು ಪರ್ಯಾಯ ಕಂಡು ಹಿಡಿದಿದ್ದಾರೆ ಅಂತ ಆಯ್ತು.
4: ಖಂಡಿತ. ಬಟ್ ಯಾತಕ್ಕೆ ಬೇಕು? ಇವಾಗ ಇಂಟರ್ನೆಟ್ ಇಲ್ಲದೆ ಇದ್ರೆ ನಂಗೆ ಆರೋಗ್ಯ ರಕ್ಷಣೆ ಪ್ರಾಬ್ಲಮ್ ಆಗತ್ತೆ, ಶಿಕ್ಷಣ ಪ್ರಾಬ್ಲಮ್ ಆಗತ್ತೆ, ಅಥವಾ ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೀವಿ, ಅದಕ್ಕೆ ಪ್ರಾಬ್ಲಮ್ ಆಗತ್ತೆ, ಅಥವಾ ಸ್ಥಳೀಯ ಸರ್ಕಾರಗಳು ಕೆಲಸ ಮಾಡೋದಕ್ಕೂ ಪ್ರಾಬ್ಲಮ್ ಆಗತ್ತೆ. ಅದರಿಂದ ಏನ್ ಬೇಕು ನಮ್ಗೆ, ಇಂಟರ್ನೆಟ್ ಇರಲೇಬೇಕು. ಇವಾಗ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಮೂಲ ಸವಲತ್ತು, ನಾ ಹೇಳಿದಾಗ ನಗರದಲ್ಲಿ ಬಹಳ ಈಸಿಯಾಗಿ ಸಿಗತ್ತೆ,
3: ಸಿಗ್ತಾ ಇದೆ. ಹೌದು.
4: ಆದ್ರೆ ಒಂದೊಂದು ಹಳ್ಳಿನಲ್ಲೂ 10 ಮನೆ ಇರುತ್ತೆ, ಅಥವಾ 25 ಮನೆ ಇರುತ್ತೆ, ಅಥವಾ 100 ಮನೆ ಇರುತ್ತೆ,
3: ಕೆಲವೊಂದು ಕಡೆನಲ್ಲಿ ಒಂದೇ ಮನೆ ಇರುತ್ತೆ.
4: ಕರೆಕ್ಟ್. ಒಂದ್ ಗ್ರಾಮ ಪಂಚಾಯತಿಯಿಂದ ಕೆಲವು ಸಲ 5 ಹಳ್ಳಿಗಳಿಂದ 15 ಹಳ್ಳಿ ತನಕ ಇರುತ್ತೆ.
3: ಹೌದು.
4: ಹೌದಾ?
3: ಹೌದು.
4: ಕೆಲವುಗಳು ಪಾಳ್ಯಗಳಿರುತ್ತೆ ಅಥವಾ ಪೋಡಿಗಳಿರುತ್ತೆ. ಕರೆಕ್ಟ್. ಅಲ್ಲೆಲ್ಲ 10 ಫ್ಯಾಮಿಲಿ, 25 ಫ್ಯಾಮಿಲಿ ಇರುತ್ತೆ. ಅಲ್ಲಿಗೆ ಕಾರ್ಡ್ ಮೂಲಕ ನೀವು ಆಪ್ಟಿಕಲ್ ಫೈಬರ್ ಎಳೆದು ಮನೆ ಮನೆಗೂ ಇಂಟರ್ನೆಟ್ ಕೊಡಬೇಕು ಅಂದ್ರೆ ಸಿಕ್ಕಾಪಡೆ ಕಷ್ಟ,
3: ಸಂಪನ್ಮೂಲ ವೇಸ್ಟ್,
4: ಅದೊಂದೇ ಅಲ್ಲ ದುಡ್ಡು ಜಾಸ್ತಿ, ಗೊತ್ತಾಯ್ತಾ? ಇದು ಎಕ್ಸ್ಪೆನ್ಸಿವ್ ಅಂತೀವಿ, ಕೈಗೆಟಕದ ಬೆಲೆ ಇದು. ಅದೊಂದೇ ಅಲ್ಲ, ಇವಾಗ ಬೆಟ್ಟ ಗುಡ್ಡ ಪ್ರದೇಶ ಇದ್ರೆ, ಕರೆಕ್ಟಾ, ವೆಸ್ಟರ್ನ್ ಘಾಟ್ಸ್ ಆಗ್ಲಿ ಅಥವಾ ಹಿಮಾಲಯದಲ್ಲಾಗ್ಲಿ ವಿಂಧ್ಯ ಪರ್ವತದಲ್ಲಾಗ್ಲಿ, ಅಲ್ಲೆಲ್ಲ ನೀವು ಯಾವ್ಯಾವ್ದೋ ಒಂದೊಂದು ಮನೆಗೆ ಆಪ್ಟಿಕಲ್ ಫೈಬರ್ ಎಳಿತೀನಿ ಅಂದ್ರೆ ತುಂಬಾನೇ ಕಷ್ಟ, ಗೊತ್ತಾಯ್ತಾ? ಯಾತಕ್ಕೆ ಅಂದ್ರೆ ನಮ್ಮಂತ ಹೇಳ್ದಂಗೆ ಸೀಮಿತ ಬಳಕೆದಾರರು, ಲಿಮಿಟೆಡ್ ಯೂಸರ್ಸ್ ಇರ್ತಾರೆ. ಅದು ಕೆಲವು ಕಡೆ ಎಲೆಕ್ಟ್ರಿಸಿಟಿನೂ ಇರಲ್ಲ.
3: ಹೌದಾ?
4: ಸೊ ಈ ಪ್ರಾಬ್ಲಮ್ಗಳಿಂದ ಅರ್ಥ ಮಾಡಿಕೊಂಡು ಎರಡು ತರ ಟೆಕ್ನಾಲಜಿ ಇದೆ ನಮ್ಮ ದೇಶದಲ್ಲಿ. ಒಂದು ಟಿವಿ ವೈಟ್ ಸ್ಪೇಸ್ ಟೆಕ್ನಾಲಜಿ ಅಂತ, ಇನ್ನೊಂದು ಕಮ್ಯುನಿಟಿ ನೆಟ್ವರ್ಕ್ ಟೆಕ್ನಾಲಜಿ ಅಂತ.
3: ಇದನ್ನೆಲ್ಲಾದ್ರೂ ನಮ್ಗೆ ನೋಡೋದಕ್ಕೆ ಸಿಗುತ್ತಾ?
4: ಖಂಡಿತ. ಇದನ್ನ ಟಿವಿ ವೈಟ್ ಸ್ಪೇಸ್ ಟೆಕ್ನಾಲಜಿ ಹೇಳ್ತೀನಿ ಏನು ಅಂತ. ನಮ್ಗೆ ಇವಾಗ ಏನು ಅಂದ್ರೆ ಎಲ್ಲರ ಮನೆಯಲ್ಲೂ ಟೆಲಿವಿಷನ್ ಇದೆ. ಟೆಲಿವಿಷನ್ಗೆ ಇವಾಗ ಟಿವಿ ಏನು ಡಿಜಿಟಲ್ ಅದೊಂದು ಡಿಸ್ಕ್ ಇರುತ್ತೆ.
3: ಡಿಸ್ಕ್ ಹೌದು
4: ಹೌದಾ,
3: ಮನೆ ಮೇಲೆ ಒಂದು ದೊಡ್ಡದು ಇದ್ರ ತರ ಇರುತ್ತೆ, ಬಾಂಡ್ಲೆ ತರ ಇರುತ್ತೆ.
4: ಬಾಂಡ್ಲೆ ತರ ಇರುತ್ತೆ ಹೌದಾ, ಅದು ಡಿಜಿಟಲ್ ಅಂದ್ರೆ ಅದಕ್ಕೆ ಸ್ಯಾಟಲೈಟ್ ಇಂದ ಕನೆಕ್ಷನ್ ಸಿಕ್ಬಿಡುತ್ತೆ, ನೀವು ಟಿವಿ ನೋಡಬಹುದು.
3: ಅಂದ್ರೆ ಮೊದಲೆಲ್ಲ ದೊಡ್ಡದಾಗಿ ಇದನ್ನ ಎಳಿತಾ ಇದ್ರು, ಆಂಟೆನಾ ಎಳಿತಾ ಇದ್ರು, ಈಗ ಇದಕ್ಕೆ ಬದಲಾಗಿದೆ ಅದು.
4: ಕರೆಕ್ಟ್, ಮುಂಚೆ ಎಲ್ಲರ ಮನೆ ಮೇಲೆ ಒಂದು ಆಂಟೆನಾ ಅಂತ ಇರೋದು, ಅದೊಂಥರ ಏರೋಪ್ಲೇನ್ ತರ ಇರೋದು
3: ಹೌದಾ.
4: ಇವಾಗ ಯಾರ ಮನೆ ಮೇಲೂ ಆ ಏರೋಪ್ಲೇನ್ ನೋಡಲ್ಲ ನಾವು.
3: ಇಲ್ಲ,
4: ಆ ಏರೋಪ್ಲೇನ್ ತರ ಇದೆಯಲ್ಲ ಆಂಟೆನಾ, ಅದಕ್ಕೆ ಇವಾಗ ಅದನ್ನು ಉಪಯೋಗಿಸ್ಕೊಂಡಿವಾಗ ಬಹಳ ಈಸಿಯಾಗಿ ಒಂದು ಇಂಟರ್ನೆಟ್ ಎಲ್ಲಾರ ಮನೆಗೂ ತಲುಪಿಸ್ಬೋದು. ಯಾಕೆ ಅಂದ್ರೆ ಇವಾಗ ಒಂದು ಗ್ರಾಮ ಪಂಚಾಯತಿಗೆ ಮಾತ್ರ ಆಪ್ಟಿಕಲ್ ಫೈಬರ್ ಎಳಿತಾರೆ ಅಂತ ಇಟ್ಕೊಳ್ಳಿ, ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆ ಇಂಟರ್ನೆಟ್ ಸಿಕ್ಬಿಡುತ್ತೆ, ಸ್ಪೀಡ್ ಸಿಗತ್ತೆ. ಆದ್ರೆ ಒಂದೊಂದು ಮನೆಗೂ ಸಿಗಬೇಕು ಅಂದ್ರೆ ಈ ಆಂಟೆನಾ ಅಂತ ಹೇಳದ್ನಲ್ಲ, ಇದನ್ನ ನಾವು ಒಂದೊಂದ್ ಮನೆ ಮೇಲೂ ಇಟ್ಬಿಟ್ರೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಸಿಗತ್ತೆ.
3: ಅಂದ್ರೆ ಇವಾಗ ನಾವು ಇಂಟರ್ನೆಟ್ ಕೊಡಬೇಕಾಗಿರೋದು ಗ್ರಾಮ ಪಂಚಾಯತಿಗೆ ಮುಖ್ಯವಾಗಿ ಲೈನ್ ಎಳೆದ್ ಬಿಟ್ರೆ ಅಲ್ಲಿಂದ ಮತ್ತೆ ಸೆಕೆಂಡರಿ ಇದು ಏನೋ ಪ್ರಸರಣ ಆಗತ್ತೆ.
4: ಹೌದು,
3: ಅಂದ್ರೆ ಮನ್ ಮನೆಗೂ ತಲುಪತ್ತೆ ಅನ್ನೋದು ಹೇಳ್ತೀರಾ.
4: ಇದು ವೈರ್ಲೆಸ್ ಅಂತೀವಿ, ಅಂದ್ರೆ ವೈರ್ ಎಳಿಬೇಕಾಗಿಲ್ಲ, ಇದಕ್ಕೆ ವೈಫೈ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈ ಆಂಟೆನಾ ರೇಡಿಯೋ ತರ ಹಳೆ ಟಿವಿ ತರ.
3: ಹೌದು, ಈ ಕಮ್ಯುನಿಟಿ ರೇಡಿಯೋ ಎಲ್ಲ ನಾವು ನೋಡಿದಿವಲ್ವಾ, ಆ ತರ ಕೆಲಸ ಮಾಡುತ್ತಾ ಇದು?
4: ಇಲ್ಲ ಇಲ್ಲ, ಇದು ಬೇರೆ ತರ. ಇದು ಇದು ಹೈ ಸ್ಪೀಡ್. ಇವಾಗ ಆಪ್ಟಿಕಲ್ ಫೈಬರ್ ಎಳೆದಿರೋದು ಗ್ರಾಮ ಪಂಚಾಯತಿ ತನಕ. ಗ್ರಾಮ ಪಂಚಾಯತಿನಲ್ಲಿ ಹೈ ಸ್ಪೀಡ್ ಇರುತ್ತೆ, ಅಲ್ಲಿ ಒಂದು ಟ್ರಾನ್ಸ್ಮಿಟರ್ ಅಂತ ಹಾಕ್ತಿವಿ ಗ್ರಾಮ ಪಂಚಾಯತಿ ಆಫೀಸ್ ಮೇಲೆ.
3: ಸರಿ,
4: ಅಲ್ಲಿಂದ ಸುಮಾರು 8-10 ಕಿಲೋಮೀಟರ್ ಅಲ್ಲಿ ಯಾವ್ಯಾವ ಹಳ್ಳಿ ಇರುತ್ತೋ ಎಲ್ಲಾರ ಮನೆ ಮೇಲುವೆ ಈ ಹಳೆ ಏರೋಪ್ಲೇನ್ ಆಂಟೆನಾ ಹಾಕ್ಬಿಟ್ರೆ ಬಹಳ ಈಸಿಯಾಗಿ ಹೈ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ, ಇದಕ್ಕೆ ವೈರ್ ಎಳಿಬೇಕಾಗಿಲ್ಲ. ಗೊತ್ತಾಯ್ತಾ, ಇದು ಬಹಳ ಮುಖ್ಯದ್ದು. ಸೊ ಇದನ್ನ ಮಾಡೋದ್ರಿಂದ ಈ ತರ ಟೆಕ್ನಾಲಜಿನ ಆಫ್ರಿಕಾದಲ್ಲಿ ಬಹಳ ಕಡೆ ಉಪಯೋಗಿಸಿದ್ದಾರೆ. ಟ್ಯಾನ್ಸೇನಿಯಾದಲ್ಲಿ, ಬೋಟ್ಸ್ವಾನಾದಲ್ಲಿ, ನಮೀಬಿಯಾದಲ್ಲಿ ಈ ತರದಲ್ಲೆಲ್ಲ ಈ ತರ ಟೆಕ್ನಾಲಜಿ ಉಪಯೋಗಿಸಿದ್ದಾರೆ.
3: ಅಂದ್ರೆ ಅಲ್ಲೂ ಈ ನೆಟ್ವರ್ಕ್ ಕನೆಕ್ಟ್ ನಾವು ಅಂತೀವಿ ವಿದೇಶ ಅಂತ ಹೇಳಿ, ಅಂತ ವಿದೇಶದಲ್ಲೂ ನಮ್ ತರದೇ ಜಾಗಗಳಿರುತ್ತೆ, ಅಲ್ಲಿ ಇವರು ಪರ್ಯಾಯ ಕಂಡುಕೊಂಡಿದ್ದಾರೆ ಅನ್ನೋದು
4: ಖಂಡಿತ.
3: ಆಯ್ತು,
4: ಖಂಡಿತ. ಸೊ ಈ ಟೆಕ್ನಾಲಜಿ ಹಾಕ್ಬಿಟ್ರೆ, ಬಟ್ ಏನು ಅಂದ್ರೆ ಇದಕ್ಕೆ ಆಗ ಕೇಂದ್ರ ಸರ್ಕಾರ ಇನ್ನೂ ಲೈಸೆನ್ಸ್ ಕೊಟ್ಟಿಲ್ಲ. ಇದಂತ ಪ್ರಾಯೋಜಿಕ ಲೈಸೆನ್ಸ್ ಅನ್ಬಿಟ್ಟು ಮಾತ್ರ ಕೊಡ್ತಾ ಇದಾರೆ. ಈ ಟೆಕ್ನಾಲಜಿನ ಅಳವಡಿಸ್ಬಿಟ್ರೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಫುಲ್ ಕಡಿಮೆ ಆಗ್ಬಿಡುತ್ತೆ.
3: ಅವಾಗ ಗ್ರಾಮ ಗ್ರಾಮಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಇಷ್ಟೊಂದೆಲ್ಲ ವಿಷಯಗಳನ್ನ ಹೇಳಿ ಜೊತೆಗೆ ಪರಿಹಾರನೂ ಹೇಳೋದು ನೋಡ್ತು ಅಂತಂದ್ರೆ, ನಾವು ಜನ ಸ್ವಲ್ಪ ಬೇರೆ ತರ ಅಂದ್ರೆ ಥಿಂಕ್ ಡಿಫ್ರೆಂಟ್ಲಿ ಅಂತಾರಲ್ಲ, ಹಾಗೆ ಯೋಚನೆ ಮಾಡ್ತು ಅಂತಂದ್ರೆ ಯಾವುದೇ ಒಂದು ಸಮಸ್ಯೆಗೂ ಒಂದು ಪರಿಹಾರ ಕಾಣತ್ತೆ ಅನ್ನೋದಾಯ್ತು. ಸೊ ಹಾಗಿದ್ರೆ ಈ ತಂತ್ರಜ್ಞಾನ ನನ್ನ ಪಂಚಾಯತಿಯಲ್ಲಿ ಅಳವಡಿಸಬೇಕು ಅಂತಂದ್ರೆ ಇದ್ರ ಕುರಿತಂತೆ ನಾನೇನ್ ಮಾಡ್ಬೇಕಾಗತ್ತೆ? ಇವಾಗ ಭಾರತ ಬೇರೆ ಇನ್ನು ಇದು ಕೊಟ್ಟಿಲ್ಲ ಅಂತ ಹೇಳಿದ್ರಿ, ಪರ್ಮಿಷನ್ ಕೊಟ್ಟಿಲ್ಲ, ಇದೆಲ್ಲ ಏನೋ ಏನೋ ಏನ್ ಹೇಳ್ತೀವಿ ಅದಕ್ಕೆ,
4: ಪರ್ಮಿಷನ್ ಕೊಟ್ಟಿಲ್ಲ
3: ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ.
4: ಅದಕ್ಕೆ ಇನ್ನೊಂದು ಟೆಕ್ನಾಲಜಿ ಇದೆ, ಗೊತ್ತಾಯ್ತಾ, ಅದಕ್ಕೆ ಕಮ್ಯುನಿಟಿ ನೆಟ್ವರ್ಕ್ ಅಂತ ಹೇಳ್ತೀವಿ. ಈ ಕಮ್ಯುನಿಟಿ ನೆಟ್ವರ್ಕ್ ವೈರ್ಲೆಸ್ ಟೆಕ್ನಾಲಜಿ ಇದುವೆ. ಇದನ್ನ ಬಹಳಷ್ಟು ಕಡೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ಇದರಲ್ಲೇ ದೇವರಾಯನ ದುರ್ಗದ ಹತ್ರ ಮಾಡಿದ್ದಾರೆ ಒಂದು ಎಕ್ಸಾಂಪಲ್.
3: ಕರ್ನಾಟಕದಲ್ಲೇ ಇದೆ,
4: ಕರ್ನಾಟಕದಲ್ಲಿ ಕಮ್ಯುನಿಟಿ ನೆಟ್ವರ್ಕ್ ಅಂದ್ರೆ ಇವಾಗ 5 ಹಳ್ಳಿನೋ 10 ಹಳ್ಳಿನೋ ಇದ್ರೆ ಅವರ ಕಮ್ಯುನಿಟಿ ಏನಂತೀರಿ ಟ್ರಾನ್ಸಾಕ್ಷನ್ಸ್ ಅಂತೀವಲ್ಲ, ಅವ್ರ ಮಾತುಕತೆಗಳು, ಅವ್ರ ಜೊತೆ ಏನ್ ಬೇಕಾದ್ರೂ ಸಂಪರ್ಕ ಇಟ್ಕೋಬೇಕಾದ್ರೆ ಈ ಕಮ್ಯುನಿಟಿ ನೆಟ್ವರ್ಕ್ ಬಹಳ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು.
3: ಅಂದ್ರೆ ಅಲ್ಲಿ ಏನಾದ್ರೂ ವ್ಯವಹಾರ ಅಥವಾ ಅನೌನ್ಸ್ಮೆಂಟ್ ಅಥವಾ ಈ ವಿಷಯಗಳನ್ನ ತಿಳಿಸೋದಿಕ್ಕೆ
4: ಕರೆಕ್ಟ್
3: ಅದಕ್ಕೆಲ್ಲ ಇದನ್ನ ಬಳಸ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದೀರಾ.
4: ಖಂಡಿತ. ಸೊ ಇವಾಗ 2 ಟೆಕ್ನಾಲಜಿ ಇದೆ, ಒಂದು ಟಿವಿ ವೈಟ್ ಸ್ಪೇಸ್ ಟೆಕ್ನಾಲಜಿ, ಇನ್ನೊಂದು ಕಮ್ಯುನಿಟಿ ನೆಟ್ವರ್ಕ್ ಟೆಕ್ನಾಲಜಿ. ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳು ಇದನ್ನ ಅರ್ಥ ಮಾಡಿಕೊಂಡು, ಗೊತ್ತಾಯ್ತಾ, ಅವರು ಏನೋ ನನ್ನ ಹೇಳಿಕೆಗೆ ನಾನೇ ಶಿಲ್ಪಿ ಅಂತ ಅವತ್ತು ಹೇಳಿದ್ನಲ್ಲ,
3: ಹೌದು,
4: ಅವರು ಅನ್ಕೋಬೇಕು, ಹೌದಪ್ಪ ನನ್ನ ಗ್ರಾಮ ಪಂಚಾಯತಿಗೆ ಎಲ್ಲ ಹಳ್ಳಿಗಳಿಗೂ ಇಂಟರ್ನೆಟ್ ತಲುಪಬೇಕು, ಅದರಿಂದ ನಮ್ಮ ಪ್ರಜೆಗಳಿಗೆ ಇದರಿಂದ ತುಂಬಾ ಸಹಾಯ ಆಗತ್ತೆ ಅಂತ ಅವರು ಮೋಟಿವೇಶನ್ ತಗೊಂಡು ಅವ್ರು ಕೇಳ್ಕೊಂಡ್ರೆ ಈ ತರ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಬಹಳ ಈಸಿ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ಪಂಚಾಯತ್ ರಾಜ್ ಮಿನಿಸ್ಟ್ರಿಗೆ ಅಥವಾ ಅಲ್ಲಿ ಸೆಕ್ರೆಟರಿಗೆ ಹೋಗಿ ಕೇಳಬೇಕು ಈ ತರ ಟೆಕ್ನಾಲಜಿ ನಮ್ಗೆ ಹಾಕ್ಕೊಡಿ ಅಂತ. ಇಲ್ಲದೇ ಏನಾಗ್ಬಿಡತ್ತೆ, ಯಾರು ಎಷ್ಟು ಮಾಡ್ತಾರೋ ಅಷ್ಟಕ್ಕೆ,
3: ಅಂದ್ರೆ ಮೇಲಿಂದ ಏನ್ ಹೇಳ್ತಾರೋ, ಏನ್ ಮಾಹಿತಿ ಕಳಿಸ್ತಾರೋ, ಏನ್ ಗೈಡ್ ಲೈನ್ಸ್ ಆದೇಶ ಕಳಿಸ್ತಾರೋ, ಸುತ್ತಲೇ ಕಳಿಸ್ತಾರೋ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡೋದಾಗೋಗ್ಬಿಡತ್ತೆ.
4: ಕರೆಕ್ಟ್.
3: ಸೊ ಈಗ ನೀವು ಇದನ್ನೆಲ್ಲ ಹೇಳೋದ್ ನೋಡ್ತು ಅಂತಂದ್ರೆ ನನ್ಗನ್ಸತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಯಾವಾಗ್ಲೂ ಸಂಪನ್ಮೂಲ ಎಲ್ಲಿ ಅಂದ್ರೆ ಇದೆಲ್ಲ ಕೆಲಸ ಮಾಡೋದಕ್ಕೆ ಹಣಕಾಸು ಎಲ್ಲಿ ಎಲ್ಲಿಂದ ತರಬೇಕು, ಯಾರು ಕೊಡ್ತಾರೆ, ಯಾರು ಕೊಡ್ತಾರೆ ಮಾಡ್ತಾರೆ ಅನ್ನೋದನ್ನ ಆ ಯೋಚನೆ ಅಂದ್ರೆ ಆ ಮೋಡಿಂದ ಹೊರಗಡೆ ಬಂದು ನನಗೆ ಏನ್ ಬೇಕು ಅನ್ನೋದನ್ನ ಇದನ್ನ ಯೋಚಿಸಿ ಮುಂದಿಟ್ರೆ ಸಮುದಾಯ ಮತ್ತೆ ಪಂಚಾಯತ್ ಅಥವಾ ಸರ್ಕಾರಗಳು ಮುಂದೆ ಬಂದು ಏನಾದ್ರೂ ಒಂದು ಮಾರ್ಗ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀರಾ.
4: ಕರೆಕ್ಟ್. ಈ ತರ ಟೆಕ್ನಾಲಜಿಗಳನ್ನ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಯೋಜನೆ ಮಾಡಬೇಕು ಅಂದ್ರೆ ಅಥವಾ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದ್ರೆ ನೀವು ಸರ್ಕಾರದಿಂದಾನು ಕೇಳಬಹುದು, GPDP ಫಂಡ್ಸ್ ಅಲ್ಲವೇ ಮಾಡಿಸಬಹುದು, ಅಥವಾ CSR ಫಂಡ್ಸ್ ಅಂತ ಇರುತ್ತೆ.
3: ಈ ದೊಡ್ಡ ದೊಡ್ಡ ಕಂಪನಿಗಳು
4: ಇದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಜಾಸ್ತಿ ದುಡ್ಡು ಆಗಲ್ಲ, ಇದಕ್ಕೆಂದ ಸುಮಾರು 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಖರ್ಚಾಗಬಹುದು. ಬಟ್ ಒಂದ್ಸಲ ಮಾಡಿಬಿಟ್ರೆ ಇಂಟರ್ನೆಟ್ ನಿಮಗೆ ಪರ್ಮನೆಂಟ್ ಆಗಿರುತ್ತೆ,
3: ಪರ್ಮನೆಂಟ್ ಸ್ಟ್ರಕ್ಚರ್ ಒಂದು
4: ಕರೆಕ್ಟ್ ಇದ್ದೇ ಇರುತ್ತೆ. ಸೊ ಈ ತರ ಯೋಚನೆ ಮಾಡೋದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮುಂಚೂಣಿ ಇಂದ ತಗೊಂಡು ಇಂಥ ಕೆಲಸ ಮಾಡಿದ್ರೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಪ್ರತಿ ಪ್ರಜೆಗೂ ಅವ್ರ ಮನೆಯಲ್ಲಿ ಸಿಗೋದು ಬಹಳ ಸುಲಭ.
3: ಬಹಳ ಒಳ್ಳೆ ವಿಷಯಗಳನ್ನ ತಿಳಿಸಿದ್ರ, ಧನ್ಯವಾದ ಶಂಕರ್ ಸರ್.
4: ನಮಸ್ಕಾರ.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
6: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
5: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
7: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
7: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
7: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
8: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
9: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
10: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
9: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
10: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
9: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
11: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
12: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ
11: ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
13: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರೀಪತಿ ಎಲ್ ಕೆ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಎರಡು ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಇದು ಈ ಸರಣಿಯ 9ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಯಾವುದೇ ಪ್ರದೇಶವನ್ನು ಒಂದು ವಿಭಾಗಕ್ಕೆ, ಅಂದರೆ ಈ ಪರಿಸರ ಸೂಕ್ಷ್ಮ ವಲಯ 1, 2, 3 ಈ ರೀತಿ ವಿಭಾಗಕ್ಕೆ ಸೇರಿಸಲು ಅನುಸರಿಸಬೇಕಾದ ಮಾನದಂಡಗಳ ಕುರಿತು ಮಾಹಿತಿ ನೀಡಿದ್ದೇನೆ. ಇದರಲ್ಲಿ ಜೀವ ವೈವಿಧ್ಯತೆ ಇರ್ಬೋದು, ಮಳೆ ಪ್ರಮಾಣ ಇರ್ಬೋದು, ಸಮುದ್ರ ಮಟ್ಟದಿಂದ ಇರೋ ಎತ್ತರ, ಹೀಗೆ ಹಲವಾರು ಅಂಶಗಳನ್ನು ಗಣಿಸಿ ಮತ್ತು ಮರಗಳ ಸಾಂದ್ರತೆ, ಹೀಗೆ ಇದು ಯಾವ ವಿಭಾಗಕ್ಕೆ ಸೇರಿಸ್ಬೇಕು ಅನ್ನೋದನ್ನು ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಈಗ ಆ ಮಾನದಂಡಗಳನ್ನು ಅನುಸರಿಸಿ ವಿಭಾಗ ಮಾಡಿದ ಮೇಲೆ ಯಾವುದೇ ಒಂದು ಪ್ರದೇಶವನ್ನು ಯಾವುದೇ ಒಂದು ಸೂಕ್ಷ್ಮ ವಲಯಕ್ಕೆ ಸೇರಿಸಿದಾಗ ಆ ವಲಯಕ್ಕೆ ಸೀಮಿತವಾಗಿ ಏನು ಚಟುವಟಿಕೆಗಳನ್ನು ನಡೆಸಬಹುದು ಮತ್ತು ನಡೆಸಬಾರದು, ಈ ಕುರಿತು ಮಾಹಿತಿಯನ್ನು ಇನ್ನು ಕೆಲವು ಸಂಚಿಕೆಗಳಲ್ಲಿ ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಕೆಲವು ಚಟುವಟಿಕೆಗಳು ಇಡೀ ಪಶ್ಚಿಮ ಘಟ್ಟಕ್ಕೆ ಅನ್ವಯಿಸುವಂತೆ ಮಾಡಬಹುದು ಅಥವಾ ನಿಷೇಧ ಆಗಿದೆ. ಇನ್ನು ಕೆಲವು ಪರಿಸರ ಸೂಕ್ಷ್ಮ ವಲಯ 1ಕ್ಕೆ ನಿಷೇಧ ಆಗಿರ್ಬೋದು, ಕೆಲವು ಚಟುವಟಿಕೆಗಳನ್ನ ಪರಿಸರ ಸೂಕ್ಷ್ಮ ವಲಯ 2ರಲ್ಲಿ ಮಾಡಬಹುದು ಆದರೆ 1ರಲ್ಲಿ ಮಾಡಬಾರ್ದು, ಹೀಗೆ ಬೇರೆ ಬೇರೆ ಥರದ ವಿಭಾಗದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸಬಹುದು, ಈ ರೀತಿಯಾಗಿ ಇದೆ. ಈಗ ನಾವು ಮೊದಲನೇದಾಗಿ ಇಡೀ ಪಶ್ಚಿಮ ಘಟ್ಟಕ್ಕೆ ಅನ್ವಯಿಸುವಂತೆ ಕೆಲವು ಚಟುವಟಿಕೆಗಳ ಕುರಿತು ಏನೇನು ಅದನ್ನು ಮಾಡಬಹುದೇ ಮಾಡಬಾರ್ದೇ ಅನ್ನೋದನ್ನು ವರದಿನಲ್ಲಿ ಹೇಗೆ ಹೇಳಿದೆ ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ, ಕುಲಾಂತರಿ ತಳಿಗಳನ್ನು ಬೆಳೆಯಬಾರದು. ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಪ್ರದೇಶದಲ್ಲೂ, ಅಂದರೆ ಈ ಪರಿಸರ ಸೂಕ್ಷ್ಮ ವಲಯ 1, 2, 3 ಇರ್ಬೋದು ಅಥವಾ ರಕ್ಷಿತಾರಣ್ಯಗಳಿರ್ಬೋದು, ಎಲ್ಲೇ ಆದರೂ ಸಹ ಮಾಡಿಫೈಡ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತಾರೆ, GM ಕ್ರಾಪ್ಸ್, ಈ ಥರದ ತಳಿಗಳನ್ನು ಯಾವುದೇ ಕಾರಣಕ್ಕೂ ಬೆಳೀಬಾರದು ಅನ್ನೋದು ಒಂದು ನಿಷೇಧ. ಎರಡನೇದಾಗಿ, ಅಂಗಡಿಗಳಲ್ಲಿ, ಮಾರುಕಟ್ಟೆಯಲ್ಲಿ, ಪ್ರವಾಸಿ ತಾಣಗಳಲ್ಲಿ 3 ವರ್ಷದೊಳಗೆ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆಯನ್ನು ನಿಷೇಧಿಸಬೇಕು. ಅಂದರೆ ಈ ವರದಿ ಜಾರಿಗೆ ಬಂದ ನಂತರ 3 ವರ್ಷಗಳೊಳಗೆ ಈ ಎಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು, ಅದು ಬಹಳ ಅಂಗಡಿಗಳಲ್ಲಿ ಕ್ಯಾರಿ ಬ್ಯಾಗ್ಸ್ ಅಂತ ಏನು ಹೇಳ್ತೀವಿ, ಇಂತಹ ಬ್ಯಾಗ್ಗಳನ್ನು ನಿಷೇಧ ಮಾಡಬೇಕು. ಹಂತ ಹಂತವಾಗಿ 3 ವರ್ಷದೊಳಗೆ ಸಂಪೂರ್ಣವಾಗಿ ನಿಷೇಧಿಸಬೇಕು. ಮೂರನೇದು, ನೀರು ಹರಿವಿನ ಜಾಗಗಳು, ನೀರಿನ ತಾಣಗಳು, ವಿಶೇಷ ಜೀವಿ ವಾಸಸ್ಥಳಗಳು, ಭೂರಚನೆ ಇರುವ ಸ್ಥಳಗಳು, ಜೀವ ವೈವಿಧ್ಯತೆ ಸಮೃದ್ಧವಾಗಿರುವ ತಾಣಗಳು, ಪವಿತ್ರ ವನಗಳು, ಇವುಗಳಲ್ಲಿ ಯಾವುದೇ ನಿರ್ಮಾಣದ ಕೆಲಸಗಳನ್ನು ನಿಷೇಧಿಸಿದೆ. ಅಂದರೆ ಕೆಲವು ಈ ಇಡೀ ಪಶ್ಚಿಮ ಘಟ್ಟದ ಕೆಲವು ಸ್ಥಳಗಳಲ್ಲಿ, ಮುಖ್ಯವಾಗಿ ಅಲ್ಲಿ ನೀರಿರ್ಬೋದು, ನೀರಿನ ಒಂದು ಮೂಲ ಇರ್ಬೋದು, ಅಥವಾ ಕೆಲವು ವಿಶೇಷವಾದ ಸಸ್ಯ ಅಥವಾ ಪ್ರಾಣಿ ಸಂಕುಲಗಳಿರ್ಬೋದು, ಹೀಗೆ ಕೆಲವು ಜಾಗಗಳಲ್ಲಿ ಯಾವುದೇ ಥರದ ನಿರ್ಮಾಣ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿನ ಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತು ವಿಶೇಷ ಆರ್ಥಿಕ ವಲಯ ಮಾಡುವಂತಿಲ್ಲ. ಇಡೀ ಪಶ್ಚಿಮ ಘಟ್ಟದಲ್ಲಿ ಎಲ್ಲೂ ಸಹ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಾರಲ್ಲ, ಅದನ್ನು SEZ ಇದನ್ನು ಮಾಡೋ ಹಾಗೆ ಇಲ್ಲ. ಮತ್ತು ಹೊಸ ಗಿರಿಧಾಮಗಳನ್ನು ನಿರ್ಮಾಣ ಮಾಡುವಂತಿಲ್ಲ. ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಹಲವಾರು ಗಿರಿಧಾಮಗಳು ಇದೆ, ಇವುಗಳ ಜೊತೆಯಲ್ಲಿ ಇನ್ಯಾವುದೇ ಪರ್ವತದ ಮೇಲ್ಭಾಗ ಅಥವಾ ತಪ್ಪಲನ್ನು ಗಿರಿಧಾಮ ಅಂತ ಘೋಷಣೆ ಮಾಡೋ ಹಾಗೆ ಇಲ್ಲ. ಗಿರಿಧಾಮ ಅಂದ ತಕ್ಷಣ ಅಲ್ಲಿ ಪ್ರವಾಸಿ ತಾಣ ಆಗ್ತದೆ, ಪ್ರವಾಸಿ ತಾಣ ಅಂತ ಜನ ಬಂದು ಹೋಗ್ಲಿಕ್ಕೆ ರಸ್ತೆ ಬೇಕಾಗ್ತದೆ, ಮತ್ತು ಜನರಿಗೆ ಬೇಕಾದಂಥ ಮೂಲಸೌಕರ್ಯಗಳನ್ನು ನೀಡಬೇಕಾಗತ್ತೆ, ಹಾಗಾಗಿ ಸಾಕಷ್ಟು ಮಾನವನ ಹಸ್ತಕ್ಷೇಪ ಆಗುತ್ತೆ. ಹಾಗಾಗಿ ಈಗ ಇರುವ ಗಿರಿಧಾಮಗಳನ್ನು ಬಿಟ್ಟು ಇನ್ಯಾವುದೇ ಹೊಸ ಗಿರಿಧಾಮಗಳನ್ನು ನಿರ್ಮಾಣ ಮಾಡುವಂತಿಲ್ಲ ಅನ್ನೋದು ಇನ್ನೊಂದು ನಿಷೇಧ, ಇಡೀ ಪಶ್ಚಿಮ ಘಟ್ಟಕ್ಕೆ ಅನ್ವಯ ಆಗತ್ತೆ. ಮತ್ತು ಸಾರ್ವಜನಿಕ ಅಥವಾ ಸರ್ಕಾರದ ಜಮೀನನ್ನು ಖಾಸಗಿಯವರಿಗೆ ಪರಭಾರೆ ಮಾಡುವಂತಿಲ್ಲ. ಸಾರ್ವಜನಿಕ ಅಂದರೆ ಪಬ್ಲಿಕ್ ಅಂದರೆ ಯಾವುದೇ ವೈಯಕ್ತಿಕ ಅಲ್ಲ, ಸರ್ಕಾರದ ಜಮೀನು ಏನಿದೆ ಇದನ್ನು ಮಾರಾಟ ಖಾಸಗಿಯವರಿಗೆ ಮಾರಾಟ ಮಾಡೋಂಗಿಲ್ಲ. ಸರ್ಕಾರದಿಂದ ಖಾಸಗಿಯವರಿಗೆ ಯಾವುದೇ ಈಗ ಇರುವ ಸರ್ಕಾರಿ ಜಮೀನನ್ನು ಮಾರಾಟ ಮಾಡೋ ಹಾಗೆ ಇಲ್ಲ, ಅಥವಾ ಯಾವುದೇ ಥರದಲ್ಲಿ ಲೀಸ್ ಇರ್ಬೋದು ಮತ್ತೊಂದು ಥರದಲ್ಲಿ ಖಾಸಗಿಯವರಿಗೆ ಕೊಡೋ ಹಾಗಿಲ್ಲ ಅನ್ನೋದು ಇನ್ನೊಂದು ನಿಷೇಧ. ಮತ್ತು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅಂದರೆ ಕೆಲವು ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡಬಹುದು, ಆದರೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರ WGEP ಏನು ನಿಯಮ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅಂತ ಹೇಳಿದಾರಲ್ಲ, ಆ ರಚನೆ ಆ ಪ್ರಾಧಿಕಾರ ಕೆಲವು ಮಾರ್ಗದರ್ಶಿ ನಿಯಮಗಳನ್ನು ರೂಪಿಸಬೇಕು, ಅಂದರೆ ಯಾವ ಥರ ಕಟ್ಟಡ ಕಟ್ಟಬಹುದು ಅಂತ. ಇದರಲ್ಲಿ ಪರಿಸರ ಸ್ನೇಹಿ ಕಟ್ಟಡ ಸಾಮಗ್ರಿಗಳ ಬಳಕೆ ಕುರಿತು ಮಾಹಿತಿ ಇರಬೇಕು, ಪರಿಸರ ಸ್ನೇಹಿ ಕಟ್ಟಡ ಕಟ್ಟುವ ವಿಧಾನಗಳು ಅಂದರೆ ನಿಮ್ಮ ವಿನ್ಯಾಸ ಏನಿದೆ ಅದು ಪರಿಸರಕ್ಕೆ ಸೂಕ್ತವಾಗಿರುವಂಥ ವಿಧಾನಗಳು, ಉಕ್ಕು ಸಿಮೆಂಟು ಮರಳು ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಈ ಉಕ್ಕು ಸಿಮೆಂಟು ಇದೆಲ್ಲವೂ ಸಹ ಅತಿ ಹೆಚ್ಚು ಇಂಧನವನ್ನು ಬಳಕೆ ಮಾಡೋದು ಮತ್ತು ಪರಿಸರಕ್ಕೆ ಹಾನಿಕರವಾದಂಥದ್ದು. ಹಾಗೆ ಮರಳು ಗಣಿಗಾರಿಕೆ ಆಗ್ತದೆ ಹಳ್ಳಗಳಲ್ಲಿ ನದಿಗಳಲ್ಲಿ, ಹಾಗಾಗಿ ಅದರ ಬಳಕೆಯನ್ನು ಸಹ ಕಡಿಮೆ ಮಾಡುವಂಥ ತಂತ್ರಜ್ಞಾನಗಳನ್ನು ಇಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಬಳಸಬೇಕು. ಮತ್ತು ಕಡ್ಡಾಯವಾಗಿ ಮಳೆ ಕೊಯ್ಲು ಮಾಡಬೇಕು, ತ್ಯಾಜ್ಯ ಸುರಕ್ಷಿತ ವಿಲೇವಾರಿ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ಕೋಬೇಕು, ಪರಿಸರ ಸ್ನೇಹಿ ಇಂಧನ ಬಳಕೆ ಇತ್ಯಾದಿಗಳನ್ನು ಒಳಗೊಂಡಿರಬೇಕು. ಅಂದರೆ ಈಗ ಸೌರಶಕ್ತಿಯಿಂದ ಏನೇನು ಮಾಡಬಹುದು, ಹಾಗೆಯೇ ಜೈವಿಕ ಇಂಧನದಿಂದ ಏನು ಮಾಡಬಹುದು, ಹೀಗೆ ಅಥವಾ ಗಾಳಿಯಂತ್ರಗಳು, ಹೀಗೆ ಏನೇನು ನಮ್ಮಲ್ಲಿ ಪರಿಸರ ಸ್ನೇಹಿ ಇಂಧನ ಇದೆ ಅದನ್ನು ನಾವು ಬಳಸ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಈ ಕಟ್ಟಡಗಳು ಪಶ್ಚಿಮ ಘಟ್ಟದಲ್ಲಿ ಕಟ್ಟುವಂತಹ ಕಟ್ಟಡಗಳು ಒಳಗೊಂಡಿರಬೇಕು. ಸ್ಥಳೀಯ ಸಂಸ್ಥೆಗಳು ಅಂದರೆ ಲೋಕಲ್ ಬಾಡೀಸ್ ಅಂತ ಹೇಳ್ತೀವಲ್ಲ, ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು, ಇವುಗಳನ್ನು ಆಧರಿಸಿ ಸ್ಥಳೀಯ ಪರಿಸರಕ್ಕೆ ಅನ್ವಯಿಸುವಂತೆ ವಿವರವಾದ ಮಾನದಂಡಗಳನ್ನು ನಿಗದಿಪಡಿಸಿಕೊಳ್ಳಬೇಕು. ಅಂದರೆ ಎಲ್ಲ ಈಗ ಮೇಲೆ ಹೇಳಿದಂತಹ ಏನು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತಹ ಸಾಮಾನ್ಯವಾದ ಮಾನದಂಡಗಳಿದೆ, ಇದರಲ್ಲಿ ಎಲ್ಲವೂ ಎಲ್ಲ ಪ್ರದೇಶಗಳಲ್ಲೂ ಸಾಧ್ಯ ಆಗಲಿಕ್ಕಿಲ್ಲ. ಉದಾಹರಣೆಗೆ ನಾವು ಗಾಳಿಯಂತ್ರಗಳನ್ನು ಬಳಸಬೇಕು ಅಂದರೆ ಎಲ್ಲ ಕಡೆಯೂ ಗಾಳಿ ಒಂದೇ ವೇಗದಲ್ಲಿ ಬೀಸಲಿಕ್ಕಿಲ್ಲ. ಹಾಗಾಗಿ ಯಾವ ಯಾವ ಸ್ಥಳದಲ್ಲಿ ಇದಕ್ಕೆ ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಬಹುದು ಅನ್ನೋದನ್ನು ಸ್ಥಳೀಯ ಸಂಸ್ಥೆಗಳೇ ವಿವರವಾದ ಮಾನದಂಡಗಳನ್ನು ನಿಗದಿಪಡಿಸಿಕೊಂಡು ಯಾರೇ ಕಟ್ಟಡ ಕಟ್ಟೋದಾದರೂ ಅದನ್ನು ಅನುಸರಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು. ಹಾಗೆಯೇ ಭೂ ಅಭಿವೃದ್ಧಿ ಅಂದರೆ ಲ್ಯಾಂಡ್ ಡೆವಲಪ್ಮೆಂಟು, ಯಾವುದೇ ಒಂದಕ್ಕೆ ಉಪಯೋಗಕ್ಕಾಗಿ ಭೂ ಅಭಿವೃದ್ಧಿ ಮಾಡೋದಿರ್ಬೋದು, ಲೇಔಟ್ ನಿರ್ಮಾಣ ಮಾಡೋದಿರ್ಬೋದು, ಅಂದರೆ ಹೊಸ ವಸತಿ ಬಡಾವಣೆಗಳನ್ನು ಮಾಡೋದಿರ್ಬೋದು ಇತ್ಯಾದಿಗಳಲ್ಲಿ ಈಗ ಇರುವ ಕೆಲವು ಉತ್ತಮ ವಿಧಾನಗಳನ್ನು ಅನುಸರಿಸಿಕೊಳ್ಳಬೇಕು. ಅಂದರೆ ನಾವು ಏನು ಹೊಸ ಇತ್ತೀಚಿನ ತಂತ್ರಜ್ಞಾನಗಳಿದೆ ಅಥವಾ ವಿಧಾನಗಳಿದೆ ಮನೆ ಕಟ್ಟಬೇಕಾದ್ರೆ ಜಮೀನು ಭೂ ಅಭಿವೃದ್ಧಿ ಮಾಡಬೇಕಾದ್ರೆ ಅವುಗಳಿಂದ ಉತ್ತಮ ವಿಧಾನಗಳನ್ನು ಅಳವಡಿಸ್ಕೋಬೇಕು. ಮೇಲ್ಮಣ್ಣು ಸಂರಕ್ಷಣೆ ಬಹಳ ಮುಖ್ಯವಾದ್ದು, ಟಾಪ್ ಸಾಯಿಲ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಕೊಚ್ಚಿ ಹೋಗದಂತೆ ನಾಶ ಆಗದಂತೆ ತಡಿಬೇಕು ಇಂಥ ಚಟುವಟಿಕೆಯಲ್ಲಿ. ಮರಗಳ ಸಂರಕ್ಷಣೆ, ಎಷ್ಟು ಯಾವುದೇ ಭೂ ಅಭಿವೃದ್ಧಿ ಆಗಬೇಕಾದ್ರೆ ಮರಗಳನ್ನು ನಿರ್ಯೋಚನೆಯಿಂದ ಕಡಿತಾರೆ, ಆದರೆ ಅಂಥ ಮರಗಳನ್ನು ಉಳಿಸುವುದರ ಕುರಿತು ನಾವು ವಿಧಾನಗಳನ್ನು ಅಳವಡಿಸ್ಕೋಬೇಕು. ಆಮೇಲೆ ಈ ಹಸಿರು ಮನೆ ಪ್ರಮಾಣ ಪತ್ರ ನೀಡುವಂಥ ಕೆಲವು ಸಂಸ್ಥೆಗಳಿದೆ, ಅದು ಗೃಹ ಇರ್ಬೋದು, ಎಕೋ ಹೌಸಿಂಗ್ ಇರ್ಬೋದು, ಹೀಗೆ ಹಲವಾರು ಥರದ ಇಂಟರ್ನ್ಯಾಷನಲ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಇರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳು ಪರಿಸರ ಸ್ನೇಹಿ ಮನೆಗಳನ್ನು ಕಟ್ಟಲಿಕ್ಕೆ ಕೆಲವು ಮಾರ್ಗದರ್ಶಿ ನಿಯಮಗಳನ್ನು ಅನುಸರಿಸಿದ್ದಾರೆ. ಅಂತಹ ನಿಯಮಗಳನ್ನು ನಾವು ಇಲ್ಲಿ ಅಳವಡಿಸ್ಕೋಬೇಕು. ಜೋಗು ಪ್ರದೇಶ, ಕೆಸರು ಪ್ರದೇಶಗಳನ್ನು ಮುಚ್ಚುವುದಾಗಲಿ, ಸ್ಥಳೀಯವಲ್ಲದ ಸಸ್ಯ ಪ್ರಭೇದಗಳನ್ನು ಪರಿಚಯಿಸುವುದಾಗಲಿ ಮಾಡಬಾರದು. ಅಂದರೆ ಎಕ್ಸಾಟಿಕ್ ಸ್ಪೀಸೀಸ್ ಅಂತೀವಲ್ಲ, ಎಲ್ಲೋ ಒಂದು ಕಡೆ ಹೋಗಿರ್ತೀವಿ ನೋಡೋಕೆ ಚೆನ್ನಾಗಿದೆ ಅನ್ನೋದನ್ನು ನೋಡ್ಬಿಟ್ಟು ತಂದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಖಂಡಿತವಾಗಿ ಇವುಗಳನ್ನು ಬೆಳೆಸುವ ಪ್ರಯತ್ನ ಮಾಡಬಾರ್ದು. ಮಾಡಿದಾಗ ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿರುವಂಥ ಯುಪಿಟೋರಿಯಂ ಇರ್ಬೋದು, ಲಂಟಾನಾ ಇರ್ಬೋದು, ಅಥವಾ ಇನ್ಯಾವುದೇ ಅಕೇಶಿಯಾ ಇರ್ಬೋದು, ಈ ಥರವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಘಟ್ಟದ ಎಲ್ಲ ಜೀವಜಾಲವನ್ನೇ ನಾಶ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯಾವುದೇ ಸ್ಥಳೀಯವಲ್ಲದ ಸಸ್ಯ ಪ್ರಭೇದಗಳನ್ನು ಈ ಪಶ್ಚಿಮ ಘಟ್ಟದಲ್ಲಿ ಪರಿಚಯ ಮಾಡಬಾರ್ದು, ನೆಡಬಾರ್ದು, ಬೆಳೆಸಬಾರ್ದು. ಆಮೇಲೆ ಈಗಾಗಲೇ ಇರುವಂತಹ ಜೌಗು ಪ್ರದೇಶಗಳನ್ನು ವೆಟ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಹಾಗೆ

ಅಷ್ಟು ಆ ಭಾಗದಲ್ಲಿ ನೀರು ಇಂಗೋದಿಲ್ಲ. ಹಾಗಾಗಿ ಉಳಿದ ಪ್ರದೇಶಗಳಲ್ಲಿ ನೀರಿಂಗಿಸುವಂಥ ಕೆಲವು ರಚನೆಗಳನ್ನು ಮಾಡಬೇಕು. ಒಟ್ಟಾರೆಯಾಗಿ ಯಾವುದೇ ಒಂದು ಚಟುವಟಿಕೆಯಿಂದ ನೀರಿಂಗುವ ಪ್ರಮಾಣ ಕಡಿಮೆ ಆಗಬಾರ್ದು. ಅಂದರೆ ಆ ಚಟುವಟಿಕೆಗೆ ಮುಂಚೆ ಆ ಭಾಗದಲ್ಲಿ ಎಷ್ಟು ನೀರು ಇಂಗ್ತಾ ಇತ್ತೋ ಅಷ್ಟೇ ನೀರಿಂಗಿಸುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಅದನ್ನು ಮಾಡಿ ಬೇರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಬಹುದು. ಹಾಗೆಯೇ ಅಪಾಯಕಾರಿ ವಿಷಕಾರಿ ವೈದ್ಯಕೀಯ ತ್ಯಾಜ್ಯ ಇಂಥ ತ್ಯಾಜ್ಯಗಳ ವಿಲೇವಾರಿ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವ ಮತ್ತು ತ್ಯಾಜ್ಯ ಮರುಬಳಕೆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಹೊಣೆಗಾರಿಕೆ ಸ್ಥಳೀಯ ಸಂಸ್ಥೆಗಳದ್ದಾಗಿರುತ್ತದೆ. ಇದು ಬಹಳ ಮುಖ್ಯ. ನಾವು ಯಾವಾಗಲೂ ಸಮಸ್ಯೆ ಬಂದ ಮೇಲೆ ಅದಕ್ಕೆ ಉಪಾಯವನ್ನು ಹುಡುಕ್ತಾ ಹೋಗ್ತೀವಿ. ನದಿ ಕೊಳತು ಹೋಗ್ತಾ ಇದೆ, ನಾರ್ತಾ ಇದೆ, ಎಲ್ಲ ವೇಸ್ಟು ಅದಕ್ಕೆ ಹೋಗ್ತಾ ಇದೆ ಅಂದಾಗ ಇದನ್ನು ಹೇಗೆ ಸರಿ ಮಾಡಿಸೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಈ ವರದಿಯಲ್ಲಿ ಮುಂಚಿತವಾಗಿಯೇ ಒಂದು ಬಡಾವಣೆ ಬರಬೇಕು ಅಂತಂದಾಗ ಅಲ್ಲಿ ಬರುವಂತಹ ಅಪಾಯಕಾರಿ ತ್ಯಾಜ್ಯಗಳೇನೇನಿದೆ, ವಿಷಕಾರಿ ತ್ಯಾಜ್ಯಗಳೇನಿದೆ, ವೈದ್ಯಕೀಯ ತ್ಯಾಜ್ಯಗಳೇನೇನು ಬರುತ್ತೆ, ಅವುಗಳನ್ನೆಲ್ಲ ನಾವು ಹೇಗೆ ಮರುಬಳಕೆ ಮಾಡಬೇಕು ಅಥವಾ ವಿಲೇವಾರಿ ಮಾಡಬೇಕು, ಇವುಗಳನ್ನೆಲ್ಲ ಮೊದಲೇ ಯೋಚಿಸಿ ಸೂಕ್ತವಾದ ತಂತ್ರಜ್ಞಾನಗಳನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕು. ಇದರ ಜವಾಬ್ದಾರಿ ಪೂರ್ತಿಯಾಗಿ ಸ್ಥಳೀಯ ಸಂಸ್ಥೆಗಳು ಅಂದರೆ ಲೋಕಲ್ ಬಾಡಿಗಳದ್ದು ಆಗಿರುತ್ತೆ. ಅವುಗಳೇ ಇದಕ್ಕೆ ಹೊಣೆಗಾರರಾಗ್ತಾರೆ. ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಎಲ್ಲ ಬಡಾವಣೆ ಮತ್ತು ಕಟ್ಟಡಗಳಿಗೆ ಕಡ್ಡಾಯವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ದ್ರವ ತ್ಯಾಜ್ಯ ಅಂದರೆ ಬಳಸಿದ ನೀರು ಇದನ್ನು ನೇರವಾಗಿ ಜಲಮೂಲಗಳಿಗೆ ನಾವು ಬಿಡುವಂತಿಲ್ಲ. ಹಾಗಾಗಿ ಕಟ್ಟಡ ಇರ್ಬೋದು, ಬಡಾವಣೆ ಇರ್ಬೋದು, ಅಂದರೆ ಲೇಔಟ್ ಇರ್ಬೋದು, ಇಲ್ಲೆಲ್ಲ ಕಡೆಯೂ ಸಹ ಸೂಕ್ತವಾದ ದ್ರವ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಹಾಕಲೇಬೇಕಾಗುತ್ತೆ. ಆದರೆ ಬಳಸುವ ತಂತ್ರಜ್ಞಾನವು ಕಟ್ಟಡ ಅಥವಾ ಬಡಾವಣೆಯ ವಿಸ್ತಾರದ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದರೆ ಎಷ್ಟು ದೊಡ್ಡದು ಹಾಕಬೇಕು, ಯಾವ ತಂತ್ರಜ್ಞಾನ ಹಾಕಬೇಕು ಅನ್ನೋದು, ಅದು ಆ ಬಡಾವಣೆ ಎಷ್ಟು ವಿಸ್ತಾರವಾಗಿದೆ ಅಥವಾ ಕಟ್ಟಡ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತದೆ. ಸೂಕ್ತವಾದ ತಂತ್ರಜ್ಞಾನವನ್ನು ಬಳಸಬೇಕು. ಸ್ಥಳೀಯ ಆಡಳಿತದ ಹಂತದಲ್ಲೇ ವಿಕೇಂದ್ರೀಕೃತ ನೀರು ಸರಬರಾಜು ಮೂಲಗಳ ನಿರ್ವಹಣೆ ಮಾಡುವುದು. ಅಂದರೆ ಯಾವುದೇ ಒಂದು ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವ ಮೂಲಗಳೇನಿರುತ್ತೆ, ಅದು ನದಿ ಇರ್ಬೋದು, ಹಳ್ಳ ಕೊಳ್ಳಗಳಿರ್ಬೋದು, ಇವುಗಳನ್ನು ನೋಡ್ಕೊಳ್ಬೇಕು ಅಂದರೆ ಕಾಪಾಡಬೇಕು. ಅಂಥ ಕಾಪಾಡುವ ವ್ಯವಸ್ಥೆ ಏನಿದೆ ಇದು ಡಿಸೆಂಟ್ರಲೈಸ್ಡ್ ಆಗಿರಬೇಕು ಮತ್ತು ಅದರ ಹೊಣೆಗಾರಿಕೆ ಸ್ಥಳೀಯ ಆಡಳಿತಕ್ಕೆ ಇರಬೇಕು. ಅವರೇ ಅದನ್ನು ನೋಡ್ಕೊಳ್ಬೇಕು ಹಾನಿಯಾಗದಂತೆ, ಮತ್ತು ಅದು ಅದರಿಂದ ಯಾವುದೇ ಅದರ ಮೂಲಗಳು ನಾಶ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಎತ್ತರದ ಪ್ರದೇಶ ಅಂದರೆ ಹೈ ಆಲ್ಟಿಟ್ಯೂಡ್, ಇಂಥ ಜಾಗದಲ್ಲಿರುವ ನೀರಿನ ಮೂಲಗಳು ಬಹಳ ಮುಖ್ಯ. ಮೇಲಿಂದ ಬರುವಂಥ ನೀರಿಗೆ ಹಲವಾರು ಉಪಯೋಗಗಳಿದೆ. ಹಾಗಾಗಿ ಈ ಮೂಲಗಳನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡದಲ್ಲೇ ಕಾಪಾಡಬೇಕು. ಮತ್ತು ಜಲವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳ ಜಲಾನಯನ ಪ್ರದೇಶದ ಸೂಕ್ತ ನಿರ್ವಹಣೆ ಮಾಡುವುದರ ಮೂಲಕ ಯೋಜನೆಗಳ ಆಯಸ್ಸನ್ನು ಹೆಚ್ಚಿಸಬೇಕು. ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಜಲವಿದ್ಯುತ್ ಯೋಜನೆಗಳು ಇದೆ. ನಮ್ಮ ಲಿಂಗನಮಕ್ಕಿ ಇರ್ಬೋದು, ವರಾಹಿ ಇರ್ಬೋದು, ಕರ್ನಾಟಕದಲ್ಲಿ ಹೇಳೋದಾದರೆ ಕಾಳಿ ಯೋಜನೆ ಇರ್ಬೋದು, ಇವೆಲ್ಲವೂ ಸಹ ಪಶ್ಚಿಮ ಘಟ್ಟದಲ್ಲೇ ಇರುವಂಥದ್ದು. ಹಾಗೆಯೇ ಹಲವಾರು ನೀರಾವರಿ ಯೋಜನೆಗಳು ಸಹ ಇದೆ. ಕಾವೇರಿ ಕೊಳ್ಳ ಇರ್ಬೋದು, ತುಂಗಭದ್ರಾ ಇರ್ಬೋದು, ಈ ಎಲ್ಲ ಯೋಜನೆಗಳ ಜಲಾನಯನ ಪ್ರದೇಶ, ಜಲಾನಯನ ಪ್ರದೇಶ ಅಂತಂದರೆ ಮತ್ತೆ ಅದೇ ಪಶ್ಚಿಮ ಘಟ್ಟಗಳು. ಇವುಗಳನ್ನು ಸೂಕ್ತ ನಿರ್ವಹಣೆ ಮಾಡಬೇಕು ಅಂತಂದರೆ ಈ ನೀರು ಬರಲಿಕ್ಕೆ ಅಲ್ಲಿರುವ ಜಲಾನಯನ ಪ್ರದೇಶದಲ್ಲಿರುವ ಅರಣ್ಯಗಳಿರ್ಬೋದು ಅವುಗಳೇ ಕಾರಣ. ಆ ಅರಣ್ಯದ ನಿರ್ವಹಣೆ ಅಂದರೆ ಅದು ಅದರ ಸಾಂದ್ರತೆ ಇರ್ಬೋದು, ವೈವಿಧ್ಯತೆ ಇರ್ಬೋದು, ಇದನ್ನು ಸರಿಯಾಗಿ ಮಾಡೋದ್ರ ಮೂಲಕ ಈ ಯೋಜನೆಗಳು ಇನ್ನೂ ದೀರ್ಘಕಾಲ ಬರುವಂತೆ ನೋಡ್ಕೊಳ್ಬೇಕು. ಯಾಕೆಂದರೆ ನಾವು ಆ ಜಲಾನಯನ ಪ್ರದೇಶದ ನಿರ್ವಹಣೆ ಮಾಡದೇ ಇದ್ದರೆ ನಾಳೆ ಆ ಜಲವಿದ್ಯುತ್ ಯೋಜನೆಗೆ ಬರುವ ನೀರಿನ ಪ್ರಮಾಣ ಕುಸಿಬೋದು ಅಥವಾ ನೀರಾವರಿಗೆ ಸಿಗುವ ನೀರಿನ ಪ್ರಮಾಣ ಕುಸಿಬೋದು. ಆಗ ನಾವು ಹೊಸ ಇನ್ನೊಂದು ಮೂಲವನ್ನು ಹುಡುಕ್ತಾ ಹೋಗಬೇಕಾಗತ್ತೆ. ಹಾಗಾಗೋದ್ರ ಬದಲಾಗಿ ಇದೇ ಯೋಜನೆಗಳ ಆಯಸ್ಸನ್ನು ಹೆಚ್ಚಿಸುವುದು ಹೇಗೆ ಅಂತಂದರೆ ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀವಿ ಅದರ ನಿರ್ವಹಣೆ ಮಾಡಬೇಕು. ನದಿ ಹಳ್ಳಗಳ ನೀರಿನ ಹರಿವನ್ನು ಹೆಚ್ಚಿಸಲು ಮತ್ತು ಗುಣಮಟ್ಟ ಕಾಪಾಡಲು ನದಿ ಪಾತ್ರದ ವೈಜ್ಞಾನಿಕ ನಿರ್ವಹಣೆ ಮಾಡಬೇಕು. ಈ ಕಾರ್ಯದಲ್ಲಿ ಸ್ಥಳೀಯ ಜನರ ಸಹಭಾಗಿತ್ವ ಇರಬೇಕು.
ಅಂದರೆ ಈ ಒಂದು ನದಿ ಹರಿತಾ ಇದೆ ಅಂತಂದರೆ ಅದು ಕ್ರಮೇಣ ಅದರ ನೀರಿನ ಹರಿವಿನ ಮಟ್ಟ ಕುಸಿಬಹುದು ಅಥವಾ ನೀರಿನ

0: ಗುಣಮಟ್ಟ ಹಾಳಾಗ್ಬೋದು. ಇದಕ್ಕೆ ಕಾರಣ ಆ ನದಿ ದಂಡೆಯಲ್ಲಿ ವಾಸಿಸುವಂಥ ಜನರು ಮತ್ತು ಅವರ ಚಟುವಟಿಕೆಗಳು. ಹಾಗಾಗಿ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಜನರು ಆ ನದಿಯ ನೀರಿನ ಮೂಲವನ್ನು ಬಳಸ್ಕೋಬೇಕು, ಹಾಗೇನೆ ಅದನ್ನು ಕಾಪಾಡಬೇಕು. ಅದಕ್ಕೆ ಸರಿಯಾದ ಒಂದು ವೈಜ್ಞಾನಿಕವಾದ ಒಂದು ಕ್ರಮ ಇರಬೇಕು, ಮತ್ತು ಜನರ ಸಹಭಾಗಿತ್ವ, ಆ ಸ್ಥಳೀಯ ಜನರು ಯಾರು ಆ ನದಿಯ ನೀರನ್ನು ಬಳಸಿ ಜೀವನ ಮಾಡ್ತಾ ಇದ್ದಾರೋ ಅವರ ಒಂದು ಸಹಭಾಗಿತ್ವ ಇರಲೇಬೇಕು ಇಂಥ ಒಂದು ಕೆಲಸಕ್ಕೆ ಅನ್ನೋದು ಈ ವರದಿಯ ಬಹಳ ಮುಖ್ಯವಾದ ಒಂದು ತೀರ್ಪು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲ ಇಡೀ ಪಶ್ಚಿಮ ಘಟ್ಟವನ್ನು ಉಳಿಸ್ಲಿಕ್ಕೆ ಸಾಧ್ಯವಾದಷ್ಟು ಸ್ಥಳೀಯ ಜನರ ಮುಂದೆ ಬರಬೇಕು ಅನ್ನೋದನ್ನು ಇದನ್ನು ಹಲವಾರು ಸ್ಥಳಗಳಲ್ಲಿ ಒತ್ತಿ ಒತ್ತಿ ಈ ವರದಿಯಲ್ಲಿ ಹೇಳಲಾಗಿದೆ. ಸೂಕ್ತ ತಂತ್ರಜ್ಞಾನ ಮತ್ತು ಜನರಿಗೆ ಅರಿವನ್ನು ಮೂಡಿಸುವುದರ ಮೂಲಕ ನೀರಿನ ಉಳಿತಾಯದ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಬರೀ ನೀರನ್ನು ಬಳಸೋದಷ್ಟೇ ಅಲ್ಲ, ನೀರನ್ನು ಕಡಿಮೆ ಬಳಸೋದು ಹೇಗೆ ಅನ್ನೋದಕ್ಕೆ ಬೇಕಾದಂಥ ತಂತ್ರಜ್ಞಾನಗಳಿರ್ಬೋದು ಮತ್ತು ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು, ಇದನ್ನೆಲ್ಲ ಮಾಡೋದ್ರ ಮೂಲಕ ನೀರಿನ ಬಳಕೆಯನ್ನು ಕಡಿಮೆ ಮಾಡಬೇಕು. ಪರ್ ಕ್ಯಾಪಿಟ ಕನ್ಸಂಪ್ಷನ್, ತಲಾವಾರು ಬಳಕೆಯನ್ನು ಕಡಿಮೆ ಮಾಡಬೇಕು, ಅಥವಾ ಕೃಷಿಗೆ ಬೇಕಾದಂಥ ನೀರಿನ ಬಳಕೆಯನ್ನು ಕಡಿಮೆ ಮಾಡಿದರೆ ಹೆಚ್ಚಿನ ನೀರನ್ನು ಮತ್ತೆ ಹೆಚ್ಚು ಜಾಗಗಳಿಗೆ ಅಥವಾ ಹೆಚ್ಚು ಕೃಷಿಗೆ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನದಿಯ ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ನೀರು ತಿರುವು ಯೋಜನೆಗಳನ್ನು ಪಶ್ಚಿಮ ಘಟ್ಟದಲ್ಲಿ ನಿಷೇಧಿಸಬೇಕು. ಇದೊಂದು ಬಹಳ ಮುಖ್ಯವಾದ ಒಂದು ಅಂಶ ಇಡೀ ಪಶ್ಚಿಮ ಘಟ್ಟಕ್ಕೆ ಅನ್ವಯ ಆಗೋ ಹಾಗೆ. ಏನಂದರೆ ಈ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ ಈಗ ಯೋಜನೆಗಳು ಬಹಳಷ್ಟು ನಡೀತಾ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಆದರೆ ಪಶ್ಚಿಮ ಘಟ್ಟದಲ್ಲಿ ಈ ರೀತಿಯಾಗಿ ಒಂದು ಜಲಾನಯನ ಪ್ರದೇಶದಲ್ಲಿ ಅಥವಾ ಒಂದು ನದಿಯ ಬೇಸಿನ್ ಏನಿದೆ ಅದರ ಬೇಸಿನಿಂದ ಅದು ಯಾವುದೇ ಅದರ ಸಣ್ಣ ಕಿರು ಹಳ್ಳಗಳಿರ್ಬೋದು ಒಂದು ನದಿಗೆ ಸೇರುವಂಥದ್ದು, ಇದು ಯಾವುದನ್ನು ಇನ್ನೊಂದು ನದಿಗೆ ಸೇರುವ ಒಂದು ಪ್ರದೇಶಕ್ಕೆ ತಿರುವು ಮಾಡಬಾರ್ದು. ಹಾಗೆ ಮಾಡಿದಾಗ ಹಲವಾರು ಥರದ ತೊಂದರೆಗಳು ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗ್ತದೆ. ಹಾಗಾಗಿ ಇದನ್ನು ಮಾಡಬಾರ್ದು, ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ ಇದನ್ನು ಯೋಜನೆಗಳನ್ನು ಮಾಡಲೇಬಾರ್ದು ಪಶ್ಚಿಮ ಘಟ್ಟದಲ್ಲಿ ಅನ್ನೋದು ಈ ವರದಿಯ ಒಂದು ಪ್ರಮುಖವಾದ ವಿಷಯ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತು ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
1: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
7: ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಅಂತಾನೆ ಹೇಳ್ಬೋದು. ಆದ್ರೆ ಈ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ, ಹಾಗೆ ಒಳ್ಳೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರವು ಕೂಡ ಸತ್ವಯುತವಾದ ಆಹಾರವನ್ನೇ ತಿನ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವೇಗವಾಗಿ ಬೆಳೆಯುತ್ತಿರುವ ಈ ಜಗತ್ತಿನಲ್ಲಿ ರೋಗಗಳು ಕೂಡ ಅಷ್ಟೇ ವೇಗವಾಗಿ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಹಾಗೆ ಹೊಸ ಹೊಸ ಔಷಧಿಗಳು ಆವಿಷ್ಕಾರಗೊಂಡಂತೆ ಕೀಟಾಣುಗಳು ಕೂಡ ಇನ್ನೂ ಪ್ರಬಲವಾಗಿ ನಮ್ಮನ್ನ ಕಾಡುತ್ತೆ. ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕ ಆಹಾರ ಮುಂತಾದವುಗಳು ಕೂಡ ನಮ್ಮ ಆರೋಗ್ಯವನ್ನ ಸುಧಾರಿಸುವಂತದ್ದಾಗಿದೆ. ಹಾಗೆ ಹೊರಗಿನ ಏರುಪೇರು ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಯಿಂದ ಕೂಡ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಒಂದ್ ಸ್ವಲ್ಪ ಮಳೆ ಬರುತ್ತೆ, ಸ್ವಲ್ಪ ಬಿಸಿಲು ಬರುತ್ತೆ, ಸಂಜೆ ಆದ ತಕ್ಷಣ ತಣ್ಣನೆಯ ಗಾಳಿ, ಚಳಿ, ಹೀಗೆ ಈ ರೀತಿಯ ದಿಢೀರಂತ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳು ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಒಳ್ಳೆಯ ಗಾಳಿ, ನೀರು, ಆಹಾರ ಇವೆಲ್ಲವೂ ಕೂಡ ಈ ರೀತಿಯ ವಾತಾವರಣದಲ್ಲಿ ಮರೀಚಿಕೆ ಆಗ್ಬಿಡುತ್ತೆ. ಅಂತಹ ವಾತಾವರಣದಲ್ಲಿಯೂ ಕೂಡ ನಾವು ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರಿದ್ದಾರೆ. ಇವರು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಇಂತಹ ಆಹಾರವನ್ನ ತಿನ್ಬೇಕು ಅಂತ ಹೇಳಿದರೆ ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಆರೋಗ್ಯವನ್ನ ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಯಾವ ರೀತಿಯ ಆಹಾರವನ್ನ ತಿನ್ಬೇಕು ಅನ್ನೋದನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್.
8: ಮನುಷ್ಯನಿಗೆ ಷಡ್ರಸೋಪೇತವಾದ ಆಹಾರ ಬೇಕು, ಅದರಲ್ಲಿ ಸಂದೇಹ ಇಲ್ಲ. ಆದರೆ ವಿಶೇಷವಾದ ಉಪ್ಪು, ಹುಳಿ, ಖಾರ ಅಷ್ಟು ಒಳ್ಳೇದಲ್ಲ. ಹಾಗೆ ಮಾಂಸಾಹಾರ ಮನುಷ್ಯನಿಗೆ ಅಗತ್ಯ ಅಲ್ಲ. ಸಾಂಬಾರ, ಜೀನಸ, ಎಣ್ಣೆಯಲ್ಲಿ ಕರೆದಿದ್ದು ಇದೆಲ್ಲ ಅಷ್ಟೊಂದು ಹಿತ ಅಲ್ಲ. ನಮ್ಮ ಜೀರ್ಣಾಂಗಗಳ ಒಳಗಿನ ಪದರ ಬಹಳ ಸೂಕ್ಷ್ಮ, ಅದು ಸಾತ್ವಿಕಾಹಾರವನ್ನ ಸಹಜವಾಗಿ ತೆಕ್ಕೊಳ್ತದೆ. ಇದನ್ನೆಲ್ಲ ತೆಕ್ಕೊಳ್ಬೇಕಾದ್ರೆ ಕಷ್ಟಪಡುತ್ತದೆ, ಚಡಪಡಿಸ್ತದೆ. ಅದಕ್ಕೆ ನನಗೆ ನೋವಾಗ್ತದೆ ಅಂತ ಹೇಳಲಿಕ್ಕೆ ಮಾಧ್ಯಮ ಇಲ್ಲ.
7: ಹೌದು,
8: ಅದು ತನ್ನ ಪ್ರತಿಭಟನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಸೂಚಿಸ್ತದೆ. ಸೊ ಮನುಷ್ಯ ಆದಷ್ಟು ಉಪ್ಪು, ಹುಳಿ, ಖಾರ ಕಡಿಮೆ ಮಾಡಿ ಷಡ್ರಸವನ್ನು ಉಪಯೋಗಿಸಿ. ನಮಗೆ ಷಡ್ರಸದಲ್ಲಿ ಸಿಹಿ ಅಡ್ಡಿಲ್ಲ, ಖಾರ ಉಪ್ಪು ಒಳ್ಳೇದಾಗ್ತದೆ. ಕಹಿ ಬೇಡ, ಒಗರು ಬೇಡ, ಅದು ತಪ್ಪು. ಎಲ್ಲವನ್ನು ಸ್ವೀಕರಿಸಬೇಕು ಮಿತಿಯಲ್ಲಿ. ಹಿತ ಮಿತ ಎರಡು ಇರ್ಬೇಕು. ನಮ್ಮ ಖಾರ ಮೈ ಮೇಲೆ ಹಾಕಿದ್ರೆ ಉರಿತದೆ, ನಮಗ್ ಗೊತ್ತುಂಟು. ಅದು ಒಳಗೆ ಸಹ ಹಾಗೆ ಉರಿತದೆ, ಅದು ನಮಗೆ ಗೊತ್ತಾಗುದಿಲ್ಲ, ಯಾಕೆಂದ್ರೆ ಅದಕ್ಕೆ ಹೇಳಲಿಕ್ಕೆ ಮಾಧ್ಯಮ ಇಲ್ಲ. ಹಾಗಾದ ಕಾರಣ ಅದನ್ನ ಆದಷ್ಟು ಕಡಿಮೆ ಮಾಡುದು. ಇಲ್ಲಿ ಎರಡು ಲಾಭ ಏನಂತ ಹೇಳಿದ್ರೆ, ಒಂದು ನಮ್ಮ ಜೀರ್ಣಾಂಗಗಳನ್ನ ಹಿತವಾಗಿ ಕಾಪಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ, ಸಾತ್ವಿಕ ಆಹಾರ ಸ್ವೀಕಾರ ಮಾಡುವ ಮನುಷ್ಯನಿಗೆ ಸಿಟ್ಟು, ಉದ್ವೇಗ ಇದೆಲ್ಲ ಬರುವುದು ಕಡಿಮೆ, ದೇಹ ಸಹಜವಾಗಿರ್ತದೆ.
7: ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು, ಈ ನಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರವನ್ನ ತಿನ್ಬೇಕು, ಹಾಗೆ ತಿನ್ನೋದ್ರಿಂದ ಆರೋಗ್ಯ ಹೇಗೆ ಸುಧಾರಣೆ ಆಗುತ್ತೆ ಅಥವಾ ಚೆನ್ನಾಗಿರುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯ ಆಹಾರವನ್ನ ತಿನ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
8: ದೇಹ ಸಹಜವಾಗಿರ್ತದೆ, ನಾವು ಬಾಯಿ ರುಚಿಗೋಸ್ಕರ ಬೇಡದನ್ನೆಲ್ಲ ತಿನ್ನೋದು ಜಾಸ್ತಿ ಆಗ್ತಾ ಇದೆ.
7: ಹೌದು,
8: ಆದ ಕಾರಣ ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸಿಕೊಳ್ಳುತ್ತಾ ಇದ್ದೇವೆ. ಉಪ್ಪು, ಹುಳಿ, ಖಾರ ನಮ್ಮ ನಾಲಿಗೆಯ ರುಚಿ. ನಾಲಿಗೆ ದಾಸರು ನೀವಾಗಿ ಹೋಗಿ ಸೆಳೆವುದು ನಿಮ್ಮನ್ನು ರೋಗದ ಬಲೆಗೆ ಅಂತ ದಾಸರು ಹೇಳಿದ್ದಾರೆ. ಅದು ಮಾತ್ರ ಅತ್ಯಂತ ಸತ್ಯ. ಅಂದ್ರೆ ಕೆಲವೆಲ್ಲ ನಿಯಮಗಳು, ಕೆಲವೆಲ್ಲ ಮಾತುಗಳು ಯಾವಾಗ್ಲೂ ನೆನಪಿಟ್ಕೊಳ್ಬೇಕಾದಂಥದ್ದು. ನಮ್ಮ ಆಹಾರದಲ್ಲಿ ಹದವಾಗಿ ಬೇಯಿಸಿದ್ದು ಹದವಾದ ಉಪ್ಪು, ಹುಳಿ, ಖಾರ. ನಾವು ಉಪ್ಪು ಜಾಸ್ತಿ ತಿಂದಷ್ಟು ನಮ್ಮ ಕಿಡ್ನಿಗೆ ಕೆಲಸ ಜಾಸ್ತಿ, ಅದು ಬಹಳ ಬೇಗ ಸುಸ್ತಾಗ್ತದೆ. ಎಷ್ಟು ಅಗತ್ಯ ಉಂಟೋ ಅಷ್ಟೇ. ಹಾಗೆ ಹೇಳಿದ್ರೆ ನನಗೊಬ್ರು ಹೇಳ್ತಾ ಇದ್ರು, ನೀವು ಉಪ್ಪೇ ಹಾಕುವುದಿಲ್ಲ, ನಿಮ್ಮ ಎಲುಬೆಲ್ಲ ಉಪ್ಪಿಲ್ಲದೆ ಕುಂಬಾಗಿ ಹೋಗ್ತದೆ ಅಂತ. ಹಾಗಾಗುವುದಿಲ್ಲ, ಹಿತವಾಗಿ ಮಿತವಾಗಿ ಎಲ್ಲವನ್ನು ಅಷ್ಟೇ ಆಹಾರದಲ್ಲಿ ನಾವು ಗಮನಿಸಬೇಕಾದ್ದು ಆದಷ್ಟು ಆಗಾಗ ತಯಾರಿಸಿದ ಆಹಾರ. ಇಟ್ಟು ಇಟ್ಟು ಬಿಸಿ ಮಾಡಿ ಬಿಸಿ ಮಾಡಿ ಯಾವತ್ತೂ ತಿನ್ನಬಾರದು. ಆಯುರ್ವೇದ ಶಾಸ್ತ್ರ ಪ್ರಕಾರ ಒಂದು ಸರ್ತಿ ತಯಾರು ಮಾಡಿದ್ದನ್ನು ಪುನಃ ಬಿಸಿ ಮಾಡಬಾರ್ದು. ಅದರಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಮಜ್ಜಿಗೆ ಹುಳಿ ಮಾಡ್ತಾರೆ ನಾವು ಮೇಲಾರ ಅಂತ ಹೇಳ್ತೇವೆ, ಅದನ್ನ ಕುದಿಸುವಾಗ್ಲೇ ಬಹಳ ಕುದಿಸ್ಲಿಕ್ಕಿಲ್ಲ, ಅದರಲ್ಲಿ ಗುಳ್ಳೆ ಹುಟ್ಟುವಷ್ಟು ಮಾತ್ರ ಕುದಿಸುದು, ಆಮೇಲೆ ಅದನ್ನು ಪುನಃ ಕುದಿಸ್ಲಿಕ್ಕಿಲ್ಲ. ಅದರ ಆ ರುಚಿ ಬೇರೆ ಇರ್ತದೆ, ಅದು ಹೊಟ್ಟೆಗೂ ಒಳ್ಳೇದು. ಮತ್ತೆ ಮತ್ತೆ ಫ್ರಿಡ್ಜಲ್ಲಿ ಇಟ್ಟು ಇಟ್ಟು ತೆಗೆದು ಕುದಿಸಿ ಕುದಿಸಿ, ಫ್ರಿಡ್ಜು ಮನೆಗೆ ಬೇಕಾದ ಹೌದು ಅನುಕೂಲ ಆಗ್ತದೆ, ಆದ್ರೆ ಫ್ರಿಡ್ಜ್ ಉಂಟು ಅಂತ ಮಾಡಿ ಒಳಗಿಟ್ಟು ಇಟ್ಟು ತಿನ್ನೋದು ಮಾತ್ರ ಯಾವತ್ತೂ ಒಳ್ಳೇದಲ್ಲ. ನಾವು ಅದಕ್ಕೆ ತಂಗಳು ಪೆಟ್ಟಿಗೆ ಅಂತ ಹೇಳುತ್ತೇವೆ. ನಿಜವಾಗಿಯೂ ತಂಗಳು ಪೆಟ್ಟಿಗೆ, ಇಡ್ಲೇಬೇಕಾದ್ದನ್ನು ಇಟ್ಟುಕೊಳ್ಳಿದ್ರೆ ಅಡ್ಡಿಲ್ಲ, ಅದು ಅಲ್ಲದಿದ್ರೆ ನಾವು ಫ್ರಿಡ್ಜ್ ಉಂಟಲ್ಲ ಅಂತ ಇಡುವುದು ಅಭ್ಯಾಸ ಮಾಡಿಕೊಳ್ತೇವೆ, ಅದು ಒಳ್ಳೇದಲ್ಲ.
7: ನಾವು ಬಳಸುವಂತ ಆಹಾರ, ಅದರಲ್ಲಿಯೂ ಈ ಸಾಂಬಾರು ಅದೆಲ್ಲವನ್ನ ಹೆಚ್ಚು ಕುದಿಸಬಾರ್ದು, ಕುದಿಸದೇ ತಿನ್ಬೇಕು. ಹಾಗೆ ಆಹಾರವನ್ನ ಫ್ರಿಡ್ಜಲ್ಲಿ ಇಟ್ಟು ಹೆಚ್ಚು ಬಳಸಬೇಡಿ ಎಂಬುದನ್ನು ಕೂಡ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ತಿಳಿಸಿದ್ರು. ಹಾಗೆ ಈ ಆಹಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಕೇಳಿ ತಿಳಿಯೋಣ. ಅಷ್ಟೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾರದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಆಹಾರವನ್ನ ಹೇಗೆ ಬಳಸಬೇಕು, ಹಾಗೆ ನಾವು ಪ್ರತಿನಿತ್ಯ ಮಾಡುವಂತ ಆಹಾರವನ್ನ ಹೆಚ್ಚು ಕುದಿಸಬಾರದು, ಹಾಗೆ ಅದನ್ನ ಫ್ರಿಜ್ನಲ್ಲಿ ಕೂಡ ಹೆಚ್ಚು ಇಟ್ಟು ಬಳಸುವುದು ಅಥವಾ ಬಿಸಿ ಮಾಡಿ ಬಳಸೋದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಗೆ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಖಾರ ಉಪ್ಪು ಇವೆಲ್ಲವೂ ಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು, ಅತಿ ಹೆಚ್ಚು ಉಪ್ಪನ್ನ ಕೂಡ ನಾವು ಬಳಸಬಾರದು, ಅದು ನಮ್ಮ ಕಿಡ್ನಿಗೆ ತುಂಬಾ ತೊಂದರೆ ಆಗುತ್ತೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ತಿಳಿಯೋಣ.
7: ಸಸ್ಯಾಹಾರ ನಿಜವಾಗಿ ಆರೋಗ್ಯಕ್ಕೆ ಒಳ್ಳೇದು. ಸಸ್ಯಾಹಾರದಲ್ಲಿ ಶಕ್ತಿ ಇಲ್ಲ ಅದು ಪಾಯಿಂಟ್ ಅಲ್ಲ, ಶಕ್ತಿ ಉಂಟೋ ಇಲ್ವೋ ಅದು ಮಾತ್ರ ಪ್ರಶ್ನೆ. ಸೊ ಶಕ್ತಿಗೋಸ್ಕರ ಮಾಂಸಾಹಾರ ತಿನ್ಬೇಕಾಗಿಲ್ಲ, ಹಾಗೆ ಬಾಯಿ ರುಚಿಗೋಸ್ಕರ ತಿನ್ನುವ ಅಭ್ಯಾಸ ಒಳ್ಳೇದಲ್ಲ. ಮುಖ್ಯವಾಗಿ ಈ ತಯಾರಿಸಿಟ್ಟ ಹಲವು ತಯಾರಿಕೆಗಳು ಈಗ ಬರ್ತವೆ, ನೀವು ಗಮನ ಕೊಡಿ. ಈಗಿನ ಮಕ್ಕಳು ಹೆಚ್ಚಾಗಿ ಚಬ್ಬಿ ಚಬ್ಬಿ ಚಬ್ಬಿ, ಯಾಕೆ ಅಂದ್ರೆ ಈ ಎಲ್ಲ ಆಹಾರಗಳು ಈ ಜಂಕ್ ಫುಡ್ಗಳಿಂದಾಗಿ ಮಕ್ಕಳ ಆರೋಗ್ಯ ನಾವೇ ಹಾಳು ಮಾಡುತ್ತಾ ಇದ್ದೇವೆ. ಅದನ್ನೆಲ್ಲ ತಿನ್ನದಿರುದುಳಿದು ಪ್ಯಾಕೆಟ್ ಬರ್ತದೆ, ಮಕ್ಕಳು ಪ್ಯಾಕೆಟ್ ನೋಡಿದ ಕೂಡಲೇ ಅದಕ್ಕೆ ಹಾರ್ತಾರೆ, ಯಾಕೆಂದ್ರೆ ಅದರಲ್ಲಿ ಯಾವುದೋ ಅಂಶ ಹಾಕಿರ್ತಾರೆ, ಅದರ ರುಚಿಗೆ ಮಕ್ಕಳು ಅದನ್ನು ತಿನ್ನುವುದನ್ನು ಬಿಡುವುದಿಲ್ಲ, ಒಂದು ರೀತಿಯ ಆಕರ್ಷಣೆ ಆಗುತ್ತದೆ ಅದು. ಅವುಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡುವುದು ನಿಜವಾಗಿ ನಮ್ಮ ಆರೋಗ್ಯವನ್ನ ಉಳಿಸಿಕೊಳ್ಳುವಂತ ದಾರಿಗಳಾಗ್ತವೆ. ಕೆಲವು ನಮ್ಮ ಹಳ್ಳಿಯ ನಿಯಮಗಳು ಬಹಳ ಅರ್ಥಪೂರ್ಣ. ಈಗ ಉದಾಹರಣೆಗೆ, ಯಾರಾದರೂ ಬಂದರೆ ಕುಡಿಯಲಿಕ್ಕೆ ನೀರು ಬೇಕು ಅಂದ್ರೆ ಬರೀ ನೀರು ಕೊಡಬಾರ್ದು, ಒಟ್ಟಿಗೆ ಒಂದು ತುಂಡು ಬೆಲ್ಲ ಕೊಡಬೇಕು, ಇಲ್ಲದ್ರೆ ಒಂಚೂರು ಉಪ್ಪಿನಕಾಯಿ ಕೊಡಬೇಕು, ಅದು ಇಲ್ಲ ಏನಿಲ್ಲ ಅಂದ್ರೆ ಒಂದು ಕಲ್ಲು ಉಪ್ಪಾದ್ರೂ ಕೊಡಬೇಕು. ಯಾಕೆ ಅಂದ್ರೆ ಬಾಯಿ ಒಣಗಿರ್ತದೆ, ನೀರು ಕುಡಿಯುವಾಗ ಗಂಟ್ಲು ಕಟ್ಟುತ್ತದೆ, ಇದನ್ನು ಬಾಯಿಗಿಟ್ರೆ ಬಾಯಿ ಪಸೆ ಆಗ್ತದೆ, ಆಗ ತೇವ ಉಂಟಾಗ್ತದೆ, ಆಗ ನೀರು ಕುಡಿಯಲಿಕ್ಕೆ ಸುಲಭ, ಹೈಪೋಗ್ಲೈಸೆಮಿಯಾ ಕಡಿಮೆ ಆಗ್ತದೆ. ಎಂತ ತಿಂದ್ರೂ ಕೂಡ ನಾವು ಸಾಕಷ್ಟು ನೀರು ಕುಡಿಯುವ ಅಭ್ಯಾಸ. ಮಾಂಸಾಹಾರದಲ್ಲಿ ಶಕ್ತಿ ಅಂತ ಹೇಳ್ತಾರೆ, ಆನೆ ತಿನ್ನುವುದು ಸಸ್ಯ.
6: ಹೌದು,
7: ಅದಕ್ಕೆ ಒಬ್ರು ಹೇಳಿದ್ದಾರೆ ಆನೆ ತಿನ್ನುವುದು ಸಸ್ಯ, ಅದಕ್ಕೆ ಶಕ್ತಿ ಉಂಟು, ಆದ್ರೆ ಅದನ್ನು ಸಿಂಹ ಬಡಿತದೆ ಬಡದಾಗ್ತದೆ ಅಂತ. ಅದು ಪಾಯಿಂಟ್ ಅಲ್ಲ, ಶಕ್ತಿ ಉಂಟೋ ಇಲ್ವೋ ಅದು ಮಾತ್ರ ಪ್ರಶ್ನೆ. ಸೊ ಶಕ್ತಿಗೋಸ್ಕರ ಮಾಂಸಾಹಾರ ತಿನ್ಬೇಕಾಗಿಲ್ಲ, ಹಾಗೆ ಬಾಯಿ ರುಚಿಗೋಸ್ಕರ ತಿನ್ನುವ ಅಭ್ಯಾಸ ಒಳ್ಳೇದಲ್ಲ.
6: ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ ಮೇಡಮ್. ಇವಾಗಿನ ಫುಡ್ ಎಲ್ಲ ಹಾಗೆ ಆಗ್ಬಿಟ್ಟಿದೆ, ನಾವು ಬಾಯಿ ರುಚಿಗಾಗಿಯೇ ತಿನ್ನುವುದೇ ಹೆಚ್ಚು. ಆರೋಗ್ಯಕ್ಕಿಂತ ಬಾಯಿ ರುಚಿಗೆ ಸರಿ ಇದೆಯಾ ಆಹಾರ ಅಂತ ಹೇಳಿ ನೋಡ್ತೀವಿ. ಬೇಕರಿಗಳಲ್ಲಿ ಸಿಗುವಂತಹ ಆಹಾರ ಇರ್ಬೋದು, ಹಾಗೆ ಹೋಟೆಲ್ಗಳಲ್ಲಿ ಬಾಯಿ ರುಚಿಗಾಗಿ ಅಂಥೇಳಿ ಹೆಚ್ಚು ತಿಂತೀವಿ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಇನ್ಮುಂದಾದ್ರೂ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಆಹಾರ ಬೇಕು ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಎಂಬುದನ್ನ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ತಿಳಿಸಿದ್ರು. ಹಾಗೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಆಹಾರವನ್ನ ಹೇಗೆಲ್ಲ ಬಳಸಬೇಕು, ಹಾಗೆ ಯಾವ ಆಹಾರವನ್ನ ತಿನ್ನೋದ್ರಿಂದ ನಾವು ಆರೋಗ್ಯವನ್ನ ಹೇಗಿಟ್ಕೋಬಹುದು, ಈ ಎಲ್ಲ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ತಿಳಿಯೋಣ.
7: ನೀವು ಗಮನ ಕೊಡಿ, ಈಗಿನ ಮಕ್ಕಳು ಹೆಚ್ಚಾಗಿ ಚಬ್ಬಿ ಚಬ್ಬಿ ಚಬ್ಬಿ. ಯಾಕೆ ಅಂದ್ರೆ ಈ ಎಲ್ಲ ಆಹಾರಗಳು, ಈ ಜಂಕ್ ಫುಡ್ಗಳಿಂದಾಗಿ ಮಕ್ಕಳ ಆರೋಗ್ಯ ನಾವೇ ಹಾಳು ಮಾಡುತ್ತಾ ಇದ್ದೇವೆ. ಅದನ್ನೆಲ್ಲ ತಿನ್ನದಿರುದುಳಿದು ಪ್ಯಾಕೆಟ್ ಬರ್ತದೆ, ಮಕ್ಕಳು ಪ್ಯಾಕೆಟ್ ನೋಡಿದ ಕೂಡಲೇ ಅದಕ್ಕೆ ಹಾರ್ತಾರೆ. ಯಾಕೆಂದ್ರೆ ಅದರಲ್ಲಿ ಯಾವುದೋ ಅಂಶ ಹಾಕಿರ್ತಾರೆ, ಅದರ ರುಚಿಗೆ ಮಕ್ಕಳು ಅದನ್ನು ತಿನ್ನುವುದನ್ನು ಬಿಡುವುದಿಲ್ಲ. ಒಂದು ರೀತಿ ಆಕರ್ಷಣೆ ಆಗಿರ್ತದೆ ಅದು. ಅವುಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡುವುದು ನಿಜವಾಗಿ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳುವಂಥ ದಾರಿಗಳಾಗ್ತವೆ. ಕೆಲವು ನಮ್ಮ ಹಳ್ಳಿಯ ನಿಯಮಗಳು ಬಹಳ ಅರ್ಥಪೂರ್ಣ. ಈಗ ಉದಾಹರಣೆಗೆ, ಯಾರಾದರೂ ಬಂದರೆ ಕುಡಿಯಲಿಕ್ಕೆ ನೀರು ಬೇಕು ಅಂದರೆ ಬರೀ ನೀರು ಕೊಡಬಾರ್ದು, ಒಟ್ಟಿಗೆ ಒಂದು ತುಂಡು ಬೆಲ್ಲ ಕೊಡಬೇಕು, ಅದಲ್ಲದ್ರೆ ಒಂಚೂರು ಉಪ್ಪಿನಕಾಯಿ ಕೊಡು, ಅದು ಇಲ್ಲ ಏನಿಲ್ಲ ಅಂದರೆ ಒಂದು ಕಲ್ಲು ಉಪ್ಪಾದರೂ ಕೊಡಬೇಕು. ಯಾಕೆಂದರೆ ಬಾಯಿ ಒಣಗಿರ್ತದೆ, ನೀರು ಕುಡಿಯುವಾಗ ಗಂಟ್ಲು ಕಟ್ಟುತ್ತದೆ. ಇದನ್ನು ಬಾಯಿಗಿಟ್ಟರೆ ಬಾಯಿ ಪಸೆ ಆಗ್ತದೆ, ಆಗ ತೇವ ಉಂಟಾಗ್ತದೆ, ಆಗ ನೀರು ಕುಡಿಯಲಿಕ್ಕೆ ಸುಲಭ, ಹೈಪೋಗ್ಲೈಸೆಮಿಯಾ ಕಡಿಮೆ ಆಗ್ತದೆ. ಎಂತ ತಿಂದರೂ ಕೂಡ ನಾವು ಸಾಕಷ್ಟು ನೀರು ಕುಡಿಯುವ ಅಭ್ಯಾಸ ಒಳ್ಳೆಯದು. ಮನುಷ್ಯನಿಗೆ ಒಂದು ದಿನಕ್ಕೆ ತಾನು ಸೇವಿಸಿದ ಆಹಾರದಲ್ಲಿ ಸೇರಿದ್ದಲ್ಲದೆ 2 ಲೀಟರ್ನಷ್ಟು ನೀರು ಬೇಕು. ಅಷ್ಟನ್ನು ಕುಡಿಯುವ ಅಭ್ಯಾಸ ಖಂಡಿತ ಒಳ್ಳೆಯದು. ಮತ್ತೆ ಯಾವುದನ್ನೇ ಆಗಲೂ ತಿನ್ನುವಾಗ ನಾವು ಇತಿ ಮಿತಿ ಇಟ್ಟುಕೊಂಡು ತಿನ್ನೋದು ಒಳ್ಳೆಯದು. ಅಯ್ಯೋ ಇನ್ನು ತಿನ್ಲಿಕ್ಕಾಗುವುದಿಲ್ಲಪ್ಪ ಅಂತ ಹೇಳುವಷ್ಟು ತಿನ್ನಬಾರ್ದು. ನಮ್ಮ ಅಜ್ಜಿದೊಂದು ಮಾತುಂಟು, ಏನಂದ್ರೆ ಇನ್ನೊಂಚೂರು ತಿಂದೇನು ಅಂತ ಆಗುವಾಗ ನಿಲ್ಲಿಸಿ ಅಂತ, ಇನ್ನೆರಡು ತುತ್ತು ಊಟ ಮಾಡಿಯೇನು ಅಂತ ಕಾಣುವಾಗ ಊಟ ನಿಲ್ಲಿಸಿ ಅಂತ. ಅಂದ್ರೆ ಅಷ್ಟು ಜಾಗ ಹೊಟ್ಟೆಯಲ್ಲಿ ಬಾಕಿ ಇರಬೇಕು. ನಮ್ಮ ಜಠರದಲ್ಲಿ 2/3 ಮಾತ್ರ ಆಹಾರ ಇರಬೇಕು. ಅದು 1/3 ಗಾಳಿ ಮತ್ತು ನೀರುಗಳಿಗೆ ಜಾಗ ಬೇಕು, ಮತ್ತು ಅದರ ಕೆಲಸ ಚರ್ನಿಂಗ್ ಪ್ರೋಸೆಸ್ ಅದಕ್ಕೂ ಜಾಗ ಬೇಕು. ಹಾಗಾಗಿ ಹೊಟ್ಟೆ ತುಂಬಾ ತೇಗು ಬರುವ ತನಕ ತಿನ್ನಬಾರ್ದು. ತೇಗು ಅಂದ್ರೆ ಹೇಗೆ ಅಂದ್ರೆ, ನಮ್ಮ ಜಠರದಲ್ಲಿ ಮೇಲ್ಭಾಗ ಒಂದು ಜಾಗ ಇದೆ, ಇಷ್ಟ ಹೀಗಿರ್ತದೆ, ಇಲ್ಲಿ ಒಂದಿಷ್ಟು ಜಾಗ ಇದೆ. ಅದು ಹುಟ್ಟಿದಾಗ ಮಗು ಅಳುವಾಗ ಗಾಳಿ ಒಳಗೆ ಹೋಗಿ ಅಲ್ಲಿ ನಿಲ್ತದೆ. ಅಲ್ಲಿವರೆಗೆ ಆಹಾರ ತುಂಬಿದಾಗ ಅದು ಹೊರಗೆ ಬರ್ತದೆ, ಅದು ತೇಗಾಗಿ ಹೊರಗೆ ಬರ್ತದೆ. ಸೊ ತೇಗು ಬರುವ ತನಕ ತಿನ್ನಬಾರ್ದು, ಅದರ ಮೊದಲು ತಿನ್ನುವುದನ್ನು ನಿಲ್ಲಿಸಬೇಕು. ಹೊಟ್ಟೆಗೆ ಜಠರದಲ್ಲಿ 1/2 ಮಾತ್ರ ಆಹಾ ತಿಂದದ್ದು ಇರಬೇಕು, ಮತ್ತೆ ಏನಿದ್ರು ನೀರಿಗೆ ಮತ್ತೆ ಗಾಳಿಗೆ ಜಾಗ. ಆ ರೀತಿ ಆಹಾರ ಸೇವನೆ ಅಭ್ಯಾಸ ಇಟ್ಟುಕೊಂಡ್ರೆ ಅಂತ ತೊಂದರೆ ಬರುವುದಿಲ್ಲ. ಬಾಯಿ ರುಚಿ ಆಯ್ತು ಅಂತ ಹೊಟ್ಟೆ ತುಂಬಾ ತಿನ್ನುವ ಅಭ್ಯಾಸ ಅದು ವೇಸ್ಟ್. ತಿನ್ನುವ ಕಾಂಪಿಟಿಷನ್ ಭೀಮನಿಗೂ ಹಿಡಿಂಬೆಗಾದಿದ್ದಷ್ಟೇ ವಿನಃ ನಮಗೆ ಆಗ್ಲಿಕ್ಕೆ.
6: ನಾವು ಆಹಾರವನ್ನ ಹೇಗ್ ತಿನ್ಬೇಕು, ಹಾಗೆ ರುಚಿಯಾದ ಆಹಾರ ಸಿಕ್ತು ಅಂತ ಹೇಳಿ ಹೊಟ್ಟೆ ತುಂಬಾ ತಿನ್ಬಾರ್ದು, ಸ್ವಲ್ಪ ಆದ್ರೂ ಜಾಗ ಬಿಡ್ಬೇಕು, ಹಾಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಎಂಬುದನ್ನ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವ್ರು ತಿಳಿಸಿದ್ರು. ಹಾಗೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಆಹಾರವನ್ನ ಹೇಗೆ ಬಳಸಬೇಕು, ಹಾಗೆ ಆಹಾರವನ್ನ ಬಳಸುವ ಕ್ರಮವನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ತಿಳಿಯೋಣ.
8: ನಮ್ಮ ಹಳೆ ಅಡಿಗೆ ಕ್ರಮದಲ್ಲಿ ಕೆಲವೆಲ್ಲ ತಯಾರಿಕೆಗಳಿದ್ದು, ಉದಾಹರಣೆಗೆ ತಂಬಳಿಗಳು, ಹೊಲಕ್ಕೊಡಿ ತಂಬಳಿ, ಹೊರಗೆ ತಂಬಳಿ, ಮತ್ತೆ ಗೇರ್ ಬೀಜದ ಚಿಗುರಿನ ತಂಬಳಿ, ಶುಂಠಿ ತಂಬಳಿ, ನೆಲ್ಲಿಕಾಯಿ ತಂಬಳಿ, ಹೀಗೆ ಹಲವು ರೀತಿಯ ತಂಬಳಿಗಳಿದ್ವು. ಒಂದು ಕಾರ್ಯಕ್ರಮ ಏನಾದರೂ ಫಂಕ್ಷನ್ ಇದ್ದರೆ ಊಟದಲ್ಲಿ ತಂಬಳಿ ಇದ್ದೇ ಇರ್ತಿತ್ತು. ತಂಬಳಿಯ ಕ್ರಮ ಹೇಗೆ ಅಂದರೆ ಮೊದಲು ಬಡಿಸಬೇಕು. ಯಾಕೆಂದರೆ ಅದು ಜೀರ್ಣಶಕ್ತಿಯನ್ನು ಚುರುಕುಗೊಳಿಸ್ತದೆ, ಆಹಾರ ಅಂಶಗಳನ್ನು ಸರಿಯಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡುತ್ತದೆ, ಅಜೀರ್ಣ ಆಗುವಂಥ ಅವಕಾಶವನ್ನು ಕಡಿಮೆ ಮಾಡುತ್ತದೆ. ಕೊನೆಯಲ್ಲಿ ಮಜ್ಜಿಗೆ ಬಿಡಿಸಬೇಕು. ಮಜ್ಜಿಗೆ ತಿಂದ ಆಹಾರವನ್ನು ಎಲ್ಲ ಸರಿಪಡಿಸಿ ಸರಿಯಾಗಿ ಎಬ್ಸಾರ್ಬ್ ಆಗುವ ಹಾಗೆ ಮಾಡುತ್ತದೆ. ಒಂದು ಹೇಳಿಕೆ ಉಂಟು, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ. ಮಜ್ಜಿಗೆ ಇಂದ್ರನಿಗೂ ಸಿಕ್ಕುವುದಿಲ್ಲ ಅಂತ. ಆದರೆ ಶ್ಲೋಕ ಪೂರ ಹೇಳುವಾಗ ಪ್ರಶ್ನೋತ್ತರ ಬೇರೆ. ಅಂತೂ ಹೀಗೊಂದು ಹೇಳಿಕೆ ಇದೆ. ನಾವು ವಾರದಲ್ಲಿ ಒಂದೆರಡು ದಿನ ಆದರೂ ತಂಬಳಿ ಊಟ ಮಾಡುವ ಅಭ್ಯಾಸ ಒಳ್ಳೆಯದು. ನಮ್ಮ ಅಜ್ಜಿ ತೋಟಕ್ಕೆ ಹೋದರೆ ಅವರು ಬರುವಾಗ ಅವರ ಸಿರೆ ಮಡಿಕೆಯಲ್ಲಿ ಏನಿಲ್ಲ ಅಂದರೂ ಒಂದು ವಾರಕ್ಕಾಗುವಷ್ಟು ಗಿಡದ ಚಿಗುರುಗಳು ಬರ್ತಿದ್ವು. ಹೊಲಕ್ಕೋಡಿ ತಂಬಳಿ ಅಂತ, ಹೊಲದಲ್ಲಿ ಸಿಕ್ಕುವ ಚಿಗುರುಗಳ ತಂಬಳಿ. ಅದರಲ್ಲಿ ಗೇರುಬೀಜದ ಕೊಡಿ, ಪೇರಳೆ ಕೊಡಿ, ಕುಂಟನೇರಳೆ ಕುಡಿ, ಮಾವಿನ ಚಿಗುರು, ಹೀಗೆ ಎಲ್ಲ ಕಂಡದ್ದು ಪೂರ ತಿನ್ನುವಂಥದ್ದೆಲ್ಲ ಚಿಗುರುಗಳು ಅದರಲ್ಲಿ ಬರ್ತಿತ್ತು. ಕೆಲವೊಮ್ಮೆ ಅದನ್ನು ಅವತ್ತಾವತ್ತು ಮಾಡ್ತಿದ್ರು, ಕೆಲವೊಮ್ಮೆ ಬಾಳೆ ಎಲೆಯಲ್ಲಿ ಕಟ್ಟಿಟ್ಟು ಒಂದೆರಡು ಮೂರು ದಿನ ಉಪಯೋಗಿಸ್ತಿದ್ರು, ಕೆಲವೊಮ್ಮೆ ಅದನ್ನು ಬೇಯಿಸಿ ಗಟ್ಟಿಯಾಗಿ ಕಡದಿಟ್ಟು ದಿನ ದಿನ ಬೇಕಾದಷ್ಟು ಹಾಕಿಕೊಂಡು ತಂಬಳಿ ಮಾಡಿ ಹಾಗೆ ಉಪಯೋಗಿಸ್ತಿದ್ರು. ಏನಾದರೆ ಸೈ ತಂಬಳಿಗಳ ಉಪಯೋಗ ಬಹಳ ಒಳ್ಳೆಯದು. ನೆಲ್ಲಿಕಾಯಿ, ಇಡೀ ನೆಲ್ಲಿಕಾಯಿಯನ್ನು ಉಪ್ಪು ನೀರಲ್ಲಿ ಹಾಕಿಡುವ ಕ್ರಮ ಉಂಟು. ಅದು ಯಾವಾಗಲೂ ತಂಬಳಿಗೆ ಅಥವಾ ಹೀಗೆ ಊಟ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹಾಗೆ ನೆಲ್ಲಿಕಾಯಿಯನ್ನು ಹದ ಅದು ಸ್ವಲ್ಪ ಸೆಕೆ ಬರಿಸಿ ಬಿಡಿಸಿ ಅದನ್ನು ಬಿಡಿಸಿ ಉಪ್ಪು ಬೆರೆಸಿ ಇಟ್ಟರೆ ಅದನ್ನು ಸಹ ಹಾಗೆ ಉಪಯೋಗಿಸ್ಲಿಕ್ಕಾಗತ್ತೆ. ಹಾಗೆ ಪುನರ್ಪುಳಿ, ಅದು ಹಾಗೆ ಪುನರ್ಪುಳಿ ಸಾರು, ಪುನರ್ಪುಳಿ ಪಾನಕ, ಅದು ಸಹ ಒಳ್ಳೆಯದು. ಕಂಚು ಹುಳಿದ್ದು ಕಂಚು ಹುಳಿಯನ್ನು ರಸ ಹಿಂಡಿದ ಮೇಲಾಗಲಿ ಅಥವಾ ಹಾಗೇ ಆಗಲಿ ಉಪ್ಪಲ್ಲಿ ಹಾಕಿಟ್ಟರೆ ಕಂಚಿ ಸಟ್ಟು ಅಂತ ಉಪಯೋಗಿಸ್ತಾರೆ. ತಂಬಳಿಗಾಗತ್ತೆ, ಔಷಧಿಗೂ ಆಗತ್ತೆ. ಹಾಗೆ ಇನ್ನೂ ಅನೇಕ ಔಷಧಿಗಳಿವೆ, ಅದನ್ನು ಉಪಯೋಗಿಸ್ತಾ ಇರ್ಬೋದು. ನಾವು ವಾರದಲ್ಲಿ ಒಂದೆರಡು ದಿನ ಆದರೂ ತಂಬಳಿ ಊಟ ಮಾಡುವ ಅಭ್ಯಾಸ ಒಳ್ಳೆಯದು. ಅಂತೂ ತಂಬಳಿಯ ಮುಖ್ಯ ಉಪಯೋಗ ಹೀಗೆ, ಅದು ಜೀರ್ಣಾಂಗಗಳನ್ನು ಚುರುಕುಗೊಳಿಸ್ತದೆ, ಬಾಯಿಗೆ ರುಚಿ ಉಂಟು ಮಾಡುತ್ತದೆ, ಆಹಾರ ಸಹಜವಾಗಿ ಜೀರ್ಣ ಆಗ್ತದೆ.
7: ನಾವು ವಾರದಲ್ಲಿ ಒಮ್ಮೆ ಆದ್ರೂ ತಂಬುಳಿಯನ್ನ ಮಾಡಿ ಊಟ ಮಾಡೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ, ಹಾಗೆ ಯಾವ್ಯಾವ ರೀತಿಯ ತಂಬುಳಿಯನ್ನ ಮಾಡ್ತಿಂದ್ರೆ ಒಳ್ಳೇದು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲವನ್ನ ಸಂಪಾದನೆ ಮಾಡಬಹುದು, ಎಲ್ಲವನ್ನ ಗಳಿಸೋದಕ್ಕೆ ಸಾಧ್ಯ. ಆದ್ರೆ ಆರೋಗ್ಯವೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಕೋಟಿ ಕೋಟಿ ಗಳಿಸಿದ್ರು ಕೂಡ ಅದು ತೃಣಕ್ಕೆ ಸಮಾನ ಅಂತ ಹೇಳ್ಬೋದು. ಆದ್ರಿಂದ ಆರೋಗ್ಯವನ್ನ ಉತ್ತಮವಾಗಿಟ್ಕೊಳ್ಳೋಣ, ಒಳ್ಳೆಯ ಆಹಾರವನ್ನ ತಿನ್ನುವ ಮೂಲಕ ನಾವು ಆರೋಗ್ಯದ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಚಿಕೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಸಿಗೋಣ. ಇದು ಜಾನಪದ ಕಾರ್ಯಕ್ರಮ, ಇಲ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: That's all.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ನಾನು
1: ಐ,
0: ನೀನು
2: ಯು,
0: ಕಾಡು
2: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್.

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಹಾ, ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 ರುಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮ್.

0: 아우도 수아메.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
4: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ? ನಮ್ಮ ಮುಂದಿರುವ ದಾರಿಗಳೇನು? ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: Şura bakma kadarın yaşlarım, Meryem'de Rahmi'de Vikram Anali. Şura bakma kadarın yaşlarım, Meryem'de
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧಾದೀತ ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮ್ಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ
2: ಏನಾಯ್ತು? ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಆಹ ಮಗು ಹೇಳಿ,

0: ಇಟ್ಟವು. ದೇವತೆಗಳನ್ನೆಲ್ಲ ಸದೆ ಬಡದು
1: ಶಾಬಾಶ್.
0: ಅಸುರ ಕುಲವನ್ನ ಪುಡಿ ಪುಡಿಗೈದು ದೇವಲೋಕದ ಸರ್ವ ಸಿರಿ ಸಂಪತ್ತನ್ನ ಎಳೆದು ತಂದಿದ್ದೇವೆ. ಮಾತ್ರವಲ್ಲ, ಜೊತೆಯಲ್ಲಿ ಆ ದೇವೇಂದ್ರನ ಮಗನಾದಂತಹ ಜಯಂತ್ರನ್ನು ಸಹ ಸೆರೆ ಹಿಡಿದು ತಂದಿದ್ದೇವೆ.
1: ಮಗನೆ,
0: ಆದ್ರೆ ಏನು ಮಾಡೋಣ? ಆ ದೇವೇಂದ್ರನು ಶಚಿಯೊಡನೆ ಯಾವುದೋ ರೂಪದಲ್ಲಿ ಅಡಗಿ ಓಡಿ ಹೋಗಿದ್ದಾನೆ.

0: ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೇನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೇನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ, ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ. ಏನು ಮಾಡೋಣ, ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳಲ್ಲ.
1: ಅಣ್ಣ
0: ತಂಗಿ,

0: ಅಣ್ಣ
1: ತಂಗಿ,
0: ಇದು ನಿನ್ನ ಚರಣಾರವಿಂದಗಳಲ್ಲಿ ಶಿರಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು.
0: ಅಣ್ಣ, ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ. ಅಣ್ಣ, ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ. ಅಣ್ಣ, ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ.
1: ಏನು
0: ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು? ಅಣ್ಣ, ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ಧರೆ ಧರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗೆ ಅಪ್ಪಣೆಯನ್ನು.
1: ಜಾಣೆ ತಂಗಿ, ಜಾಣೆ ನೀನು. ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ?
1: ಹೋಗುತ್ತಿರುವುದು ನೀನು ಒಳ್ಳೆಯ ಕೆಲಸಕ್ಕಾಗಿ. ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು, ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಅಯ್ಯೋ ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪ್ರಾತರನುಷ್ಠಾನಗಳನ್ನು ಪೂರೈಸಿ ಆಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದಾಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಯಾಗಿ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು.

ದಿನದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ, ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನೋ, ಕೊಳದ ಮೇಲಿಂದ ಬೀಸುವ ಎಡಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪೊರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿವೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ ಆಹಾ.

Lolita.

ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿ ಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದೇಕೆ? ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಅಲ್ಲ ಅಲ್ಲ, ಪರಮಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ, ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ, ಕಡೆದಿಟ್ಟ ಬಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು. ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ. ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೋಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ.
1: ಸ್ವಾಮಿ,

0: Pane ticha, vita na vanu brudu kada pidi ticha. Pane ticha, vita na vanu brudu kada pidi ticha. Vada nulliga, mati kadu nadu vagalola gada palla nodu ta jala jagandi. Kada nami ole liga, kanya sukuna sampa.
1: ಪಲ್ಲಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
2: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ, ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದ ನನಗೆ ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ,
2: ಮತ್ತೆ
1: ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು ನೋಡು, ನಾನಾಗಿ ಮೇಲ್ವಾಯವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸುಂದರಾಂಗಿ,
1: ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂಥ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
0: ಆಗಲಿ, ಸಂತೋಷ ಸಂತೋಷ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನ ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವೇ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇನಿಯನನ್ನು ನಾನೇ ಅರಸಿಕೊಳ್ಳುವಂತಾಯ್ತು. ಕಾರಣ, ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ ಎಂತ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನೂ ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಈ ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರೂ ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತ್ತೆ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನ ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೇ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನ ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನ ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು ಎಂತ ಸೆರೆಗುಡ್ಡಿ ಬಿಡ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಜನರಸ ಮುನಿವರನ ಕರ್ಣದೊಳಿಯೇ ವಜನರಸ.

0: ಇವಳನ್ನ ನೋಡಿದರೆ ವಿರಹದ ಕೊನೆ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀರ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇನೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರ ನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತು ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ.
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪು, ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು
2: ಬಿಡುವುದಿಲ್ಲ.

extremamente.

0: ಬೇಡ,
1: ನಾನು ಬಿಡುವುದಿಲ್ಲ.
0: ಬಿಡು,
1: ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಇಷ್ಟನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
2: ಜುಮ್ ಜುಮ್,
0: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
1: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರವಿಂದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
0: ಅಜಮುಖಿಯೇ?
1: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಇಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನ ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
0: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
1: ಹೌದು.
0: ರಕ್ಕಸಿ
1: ಸ್ವಾಮಿ,

0: ಅಸುರೇ
1: ಸ್ವಾಮಿ,
0: ಇಂದ್ರಪತ್ನಿ ಆದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
1: ಏನು ಪ್ರಯೋಜನ?
0: ಬಹಳ ಬಳಲಿದೆ ಅಂತ ಹೇಳಿದೆಯಲ್ಲ.
1: ಹೌದು ಸ್ವಾಮಿ.
0: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
1: ಹಾಗಂದ್ರೆ
0: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ?
1: ಹೌದು.
0: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
1: ಓಹೋ,
0: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
1: ಹೌದೇ,
0: ಅಲ್ಲಿಗೆ ಹೋಗು. ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
1: ಧನ್ಯವಾದ. ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನ ಅಣ್ಣನಿಗೆ ತಿಳಿಸ್ತೇನೆ.

0: ಪರೀಕ್ಷೆಯಲ್ಲೇ ಇದ್ದೇನೆ.
1: ಅಣ್ಣ,
0: ತಂಗಿಯನ್ನು ಕಲಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು, ಯಾವುದಾದರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು, ತಂಗಿ, ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
1: ಅಣ್ಣ,
0: ಏನು ಬದಲಾವಣೆ ಇದು?
1: ಏನು ಹೇಳಲಿ?
0: ಖೇದವೂ ಆಗ್ತಾ ಇದೆ.
1: ಯಾಕಣ್ಣ,
0: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡುಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೇ ತಂಗಿ? ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
1: ಅಣ್ಣ.

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯ್ತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಸ್ವರ್ಗ ಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯ್ತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ಲವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರ.

0: ಏಕಜೀವ ನ್ಯಾಯದಿಂದ ದೇಹವೆರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಜಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುತ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಳಿ ತನಕ್ಕೆಷ್ಟು ಬೆಂಕಿ ಹಾಕಲಿ? ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವನ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.

ಏನಿದೆ ಆಶ್ಚರ್ಯ, ಹೊಸದಾದ ಒಂದು ಲೋಕವೇ ಕಂಡೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಂಡೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದಾನಲ್ಲ, ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನಲ್ಲ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೇ ಅಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳಂದೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನೂ ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು ಈ ಸಂದರ್ಭದಲ್ಲಿ? ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವಾ, ಇದುವರೆಗೂ ಈ ಶಿವರಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ. ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನೂ ಬೇಕಾಗಿಲ್ಲ. ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯಿಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯಿಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ. ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: చూడు పద్మాసురా, నిన్న యుద్ధ కౌశల్యకి మెచ్చిదేనయ్యా, మెచ్చిదేని నినగ నన్ను విశ్వరూపవన అనుగ్రహించి నిన్న మాయన పరిహరిసిద్దేని. నినగ ఇన్నూ బతుకు ఆశ ఉళితిదియే? ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ ಹೇಗೆ? ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನಿಸದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಸೂರ್ಯಪದ್ಮಾಸುರ, ಸೂರ್ಯಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.